ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ ಶಕವರ್ಷ 1948 ಜ್ಯೇಷ್ಠ ಮಾಸದ 13ನೇ ದಿನ, ಅಂದರೆ 2026 ಇಸವಿಯ ಜೂನ್ ತಿಂಗಳ 3ನೇ ತಾರೀಕು ಬುಧವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 6:01 ಆಗ್ತಾ ಇದೆ. ಇವತ್ತಿನ ಶುಭ ನುಡಿ: ಸೋಲನ್ನು ಬೇಗ ಮರೆಯಬೇಕು, ಆದರೆ ಸೋಲ್ನಿಂದ ಕಲಿತಂತಹ ಪಾಠವನ್ನ ಯಾವತ್ತಿಗೂ ಮರೆಯಬಾರದು.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
2: ಟ್ಯೂನ್ ಮಾಡಿ 101.3 ಎಫ್ಎಂ.
5: ಅನ್ನ ಕೊಟ್ಟ ಭಾಷೆ,
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
6: ರೋಮಾಂಚನವೇ ಕನ್ನಡ.
5: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
5: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
7: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
8: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಕುಡಿಸಿ ಜೀವ ಕೊಟ್ಟ ತಾಯಿ ಇವಳು.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
4: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Acting President of Venezuela, Delcy Rodriguez, will be on a 4-day visit to India beginning today. She will be accompanied by a high-level delegation, including Ministers of Foreign Affairs, Economy and Finance, and Science and Technology. Briefing media in New Delhi, External Affairs Ministry spokesperson Randhir Jaiswal said Ms. Rodriguez will hold bilateral discussions with Prime Minister Narendra Modi during her visit. The discussions will be focused on exploring avenues of cooperation in the areas of trade, investment, energy, renewable energy, healthcare, and pharmaceutical. External Affairs Ministry said

0: ಆರು ಗಂಟೆ ಹತ್ತು ನಿಮಿಷದಿಂದ
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರೆ ಸ್ನೇಹಿತರೆ, 6:11 ಆಗ್ತಾ ಇದೆ. ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಎಸ್, ಇವತ್ತಿನ ವಿಶೇಷ ಏನು? ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಮಾಹಿತಿಯನ್ನು ಕೊಡ್ತಾ ಇದೀವಿ, ಯಾವ ಹಾಡುಗಳು ಪ್ರಸಾರವಾಗ್ತಾ ಇವೆ, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸದ್ಯಕ್ಕೆ ಕಾರ್ಯಕ್ರಮದ ಆರಂಭದಲ್ಲಿ ಗಜಮುಖ ಗಣಪತಿಗೆ ಈ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:17. ಇವತ್ತಿನ ದಿನದ ವಿಶೇಷ ಏನು, ಯಾವ ಮಾಹಿತಿಯನ್ನು ಕೊಡ್ತೀವಿ ಅಂತ ನೀವು ಕಾತರದಿಂದ ಕಾಯ್ತಾ ಇರ್ತೀರಿ. ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷ ಹಾಗೂ ಅಪರೂಪದ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ದಿನ ಇವತ್ತು. ಈ ದಿನ ಅತ್ಯಂತ ಪವಿತ್ರವಾದಂತಹ ವಿಭುವನ ಸಂಕಷ್ಟ ಚತುರ್ಥಿ. ಸಾಮಾನ್ಯವಾಗಿ ವರ್ಷದಲ್ಲಿ 12 ಸಂಕಷ್ಟ ಚತುರ್ಥಿಗಳು ಬರುತ್ತವೆ, ಆದರೆ ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ನ ಅಧಿಕ ಮಾಸದಲ್ಲಿ ಬರುವಂತಹ ಸಂಕಷ್ಟಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಅಥವಾ ಅಧಿಕ ಮಾಸದ ಸಂಕಷ್ಟಿ ಅಂತ ಕರೆಯಲಾಗುತ್ತೆ. ಇದು ಸುಮಾರು 3 ವರ್ಷಗಳಿಗೊಮ್ಮೆ ಮಾತ್ರ ಬರುವಂತಹ ಅಪರೂಪದ ಯೋಗವಾಗಿದೆ. ಹಾಗಾದರೆ ಈ ಸಂಕಷ್ಟ ಚತುರ್ಥಿಯ ವಿಶೇಷತೆಗಳೇನು ಗೊತ್ತಾಗುತ್ತೆ? ಇನ್ನು ಸ್ವಲ್ಪ ಹೊತ್ತರಲ್ಲೇ ಕಾರ್ಯಕ್ರಮವನ್ನು ಕೇಳ್ತಾರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಸುಲೋಚನಾ ಅವರು ಧ್ವನಿಯಾಗಿರುವಂತಹ ಯಡಿಯೂರು ಕ್ಷೇತ್ರಕ್ಕೆ ಹೋಗೋಣ ಅನ್ನುವಂತಹ ಗೀತೆ ನಿಮಗಾಗಿ ಮುಡಿಬರ್ತಾ ಇದೆ.

ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಹನುಮನ ಕುರಿತಾದಂತಹ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 6:26 ಆಗ್ತಾ ಇದೆ. ಇವತ್ತು ವಿಭುವನ ಸಂಕಷ್ಟ ಚತುರ್ಥಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದರ

ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಸಾಗುವುದಾದ್ರೆ, ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ವಾರ ಬುಧವಾರ. ಇವತ್ತು ಈ ವಿಭುವನ ಸಂಕಷ್ಟ ಚತುರ್ಥಿ ಬುಧವಾರವೇ ಬಂದಿರೋದ್ರಿಂದ ಇದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ 10ರಷ್ಟು ಹೆಚ್ಚಾಗಿದೆ ಅಂತ ನಂಬಲಾಗುತ್ತೆ. ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿಯು ಜೂನ್ 3ನೇ ತಾರೀಕು ರಾತ್ರಿ ಆರಂಭವಾಗ್ತಾ ಇದೆ. ಅವತ್ತೇ ರಾತ್ರಿ ಅಂದ್ರೆ ಇವತ್ತೇ ಚಂದ್ರೋದಯ ಇರೋದ್ರಿಂದ ವ್ರತ ಮತ್ತು ಉಪವಾಸವನ್ನ ಜೂನ್ 3ನೇ ತಾರೀಕಿನಂದೇ ಆಚರಿಸಲಾಗುತ್ತೆ. ಸ್ನೇಹಿತರೆ, ಈ ವಿಭುವನ ಸಂಕಷ್ಟ ಚತುರ್ಥಿಯ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ. ಈಗ ಸದ್ಯಕ್ಕೆ ಉಪೇಂದ್ರ ಭಟ್ಟ ವರ್ಧನೆಯಾಗಿರುವಂತಹ ಮರೆಯ ಬೇಡ ಮನವೆ ಅನ್ನುವಂತಹ ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಶ್ರೀದೇವಿ ವಾಗ್ದೇವಿ ಅನ್ನುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಶ್ರೀದೇವಿ ಚಲನಚಿತ್ರ ತೆಗೆದೆ. ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ವಿ ಎಲ್ ಆಚಾರ್ಯ ಅವರ ಸಾಹಿತ್ಯ ರಚನೆಯಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಇವತ್ತು ವಿಭುವನ ಸಂಕಷ್ಟ ಚತುರ್ಥಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದಾದರೆ, ಜೂನ್ 3 ತಾರೀಕು ಅಂದರೆ ಇವತ್ತು 9:21 ಚಂದ್ರೋದಯದ ಸಮಯ ಇರುತ್ತೆ. ಇವತ್ತು ರಾತ್ರಿ ಸುಮಾರು 9:52-10:04 ಅವಧಿಯಲ್ಲಿ, ಅಂದರೆ ನಾವು ಸ್ಥಳೀಯ ಚಂದ್ರೋದಯದ ಸಮಯವನ್ನು ಗಮನಿಸಬೇಕಾಗುತ್ತೆ. ಇನ್ನು ಶುಭಯೋಗಗಳು ನಾಳೆ, ಅಂದರೆ ಇವತ್ತು ಶುಕ್ಲಯೋಗ ಮತ್ತು ಶುಭಯೋಗಗಳನ್ನುವಂತಹ ಧನಾತ್ಮಕ ಗ್ರಹಗತಿಗಳ ಸಂಯೋಜನೆಯನ್ನು ನಾವು ಕಾಣಬಹುದು. ಇನ್ನು ವಿಘ್ನ ನಿವಾರಣೆ ಯಾವ ರೀತಿಯಾಗಿ ಆಗುತ್ತೆ, ಯಾವ ರೀತಿಯಾಗಿ ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ ಅಂತಂದರೆ, ಈ ದಿನ ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ಗರಿಕೆ, ಮೋದಕ ಮತ್ತು ಕೆಂಪು ಹೂವುಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ ಜೀವನದಲ್ಲಿರುವಂತಹ ದೀರ್ಘಕಾಲದ ಕಷ್ಟಗಳು, ಆರ್ಥಿಕ ತೊಂದರೆಗಳು ಮತ್ತು ಗ್ರಹದೋಷಗಳು ನಿವಾರಣೆ ಆಗ್ತವೆ ಅನ್ನುವಂತಹ ಒಂದು ಬಲವಾದಂತಹ ನಂಬಿಕೆ ಇದೆ. ಇನ್ನು ಅರ್ಘ್ಯ ಪ್ರಧಾನವನ್ನು ಮಾಡುವಂತಹದ್ದು, ದಿನವಿಡೀ ಉಪವಾಸವನ್ನು ಮಾಡಿ ರಾತ್ರಿ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯ ಅಂದರೆ ನೀರನ್ನು ಕೊಟ್ಟ ನಂತರವೇ ಭಕ್ತರು ಉಪವಾಸವನ್ನು ಕೈಬಿಡ್ತಾರೆ. ಸ್ನೇಹಿತರೆ, ಇದೀಗ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿರುವಂತಹ ಬನಶಂಕರಿ ಚಲನಚಿತ್ರದ ಹಾಡು. ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಸಹ ದನಿಗೂಡಿಸಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:45. ಎಸ್, ಇವತ್ತಿನ ನಾದಾರ್ಜುನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ತಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಈ ವಿಭುವನ ಸಂಕಷ್ಟ ಚತುರ್ಥಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ನಾದಾರ್ಜುನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಪಿ ಸುಶೀಲಾ ವೃದ್ಧನೆಯಾಗಿರುವಂತಹ ಶಿವನು ಬಂದ ಅನ್ನುವಂತಹ ಈ ಒಂದು ಗೀತೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಸ್ನೇಹಿತರೆ, ಇದೀಗ ಮೂಡಿ ಬರಲಿದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು,
4: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ ಕಲೆಯ ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆ ಬರುವಾಗ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಂತ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತೆ. ಅದೇ ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು, ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿಯಾಗಿ ಮೊದಲು ಒಂದು ಸಾರಿ ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ, ಅದೇ ರೀತಿಯಾಗಿ ಇಡೀ ಜಾಗತಿಕವಾದಂಥ ಈ ಅನೇಕ ಗೊಂದಲ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂಥ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರೂ

0: ಅರ್ಥೈಸುವಂತ ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂತ ಒಂದು ಸ್ವರೂಪ ಇಟ್ಟುಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗುವುದು ಸಹಜ. ಅಂಥದನ್ನ ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸೋದ್ರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾ ಇದ್ದೀವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೀವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ಳುತ್ತಲ್ದೇನೆ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸುವುದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ, ಜನರೇ ತಮ್ಮ ಇಡೀ ಜೀವನದ ಅನುಭವಗಳನ್ನು ಮತ್ತೊಬ್ಬರು ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರೂ ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ರೀತಿ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು, ಅಂದ್ರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲಿನಂತೆ ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗೆ ಆಗ್ಬೇಕಾದ ಕ್ರಾಂತಿ ಆಗ್ಬೇಕು ಅನಿವಾರ್ಯ. ಆದ್ರೆ
1: ಆ ಬದಲಾವಣೆ ಹೆಸರಿನಲ್ಲಿ
0: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೇನೆ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನ ಮನಸ್ಸಿನೊಳಗ ಅಥವಾ ನೋಡುಗನ ಮನಸ್ಸಿನೊಳಗಾಗ್ಲಿ ಅಥವಾ ಸಮಾಜದೊಳಗಾಗ್ಲಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನ ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದ್ರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವುಗಳು ಅವನನ್ನು ಕೂಡ ಮಾತ್ರ ಬದಲಾಯಿಸಬೇಕು. ನಾನು ನನ್ನ ಒಳಗೆ ನನ್ನನ್ನು ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಸಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿರುವ ಕೂಗೋದ್ರಿಂದ ಆಗುದಿಲ್ಲ, ಬಹಳಾದ್ರೆ ನಾವೇನ್ ಮಾಡಬಹುದು ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂತದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್.ಎಂ. ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾ ಎ.ಎಸ್. ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
5: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥವಾರ್ತಾಃ. ಪ್ರಶಾಸನೇನ ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಒಎಸ್ಎಂ ಇತ್ಯೇತಸ್ಯಾಃ ಆಂಕಿಕೀಯ ಮೂಲ್ಯಾಂಕನ ಪ್ರಣಾಲ್ಯಾಃ ಸೇವಾನುಬಂಧ ಸಂಬದ್ಧ ವಿಷಯಾಣಾಂ ಪರೀಕ್ಷಣಾರ್ಥಂ ಏಕಸದಸ್ಯೀಯ ಸಮಿತಿಃ ಸಂಘಟಿತಾ. ಸಮಿತಿಃ ಅಧ್ಯಕ್ಷ ಕ್ಷಮತಾ ನಿರ್ಮಾಣ ಯೋಗಸ್ಯ ಅಧ್ಯಕ್ಷ ಪದಾರೂಢ ಎಸ್ ರಾಧಾಚೌಹಾನಃ ಭವಿಷ್ಯತಿ. ಸಮಿತಿಃ ಮಾಸಾಭ್ಯಂತರೆ ಅಂತಃ ಕಾರ್ಮಿಕ ಪ್ರಶಿಕ್ಷಣ ವಿಭಾಗಾಯ ಸ್ವಪ್ರತಿವೇದನ ಪ್ರಸ್ತೋಷ್ಯತಿ. ಅತ್ರಾಂತರೆ ಪರಿಷದಾ ಗತವಾಸರೆ ದ್ವಾದಶ ಕಕ್ಷಾಯಾಃ ಛಾತ್ರಾಣಾಂ ಅಂಕ ಸತ್ಯಾಪನಾರ್ಥಂ ಉತ್ತರ ಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾರ್ಥಂ ಚ ಅಂತರ್ಜಾಲ ಪಟಲಂ ಆಧಿಕಾರಿಕ ರೂಪೇಣ ಸಕ್ರಿಯಂ ಕೃತಂ. ಅಸ್ಮಾಕಂ ವಾರ್ತಾಹರಃ ಅವದತ್ ಯತ್ ಏಷಾ ಸುವಿಧಾ ತೇಭ್ಯಃ ಏವ ಛಾತ್ರೇಭ್ಯಃ ಉಪಲಬ್ಧಾ ಅಸ್ತಿ ಯೇ ಖಲು ಸ್ವಮೂಲ್ಯಾಂಕಿತಾನಾಂ ಉತ್ತರಪತ್ರಾಣಾಂ ಸ್ಕ್ಯಾನ್ ಇತ್ಯೇತಾಃ ಪ್ರತಿಲಪಯಃ ಪ್ರಾಪ್ತವಂತಃ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ವರ್ಯಯಾ ಉಕ್ತಂ ಯತ್ ಶಿಕ್ಷಾ ಶಕ್ತೀಕರಣಸ್ಯ ಮಹತ್ವಪೂರ್ಣ ಸಾಧನಂ ವರ್ತತೆ. ಶಿಕ್ಷಾ ಏವ ಜನಾನ್ ಆತ್ಮನಿರ್ಭರಾನ್ ಜಾಗರೂಕಾನ್ ಕ್ಷಮಾಂಶ್ಚ ಕಾರಯತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3.

0: ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, musically yours.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:50 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ದತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ

0: ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲ ವೃದ್ಧರಿಗೆ

0: ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
1: ಪ್ರತಿ ವರ್ಷದಂತೆ ಈ ವರೆಗೂ ಕೂಡ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದು ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7ರಂದು ಬೆಳಗಿನ ಜಾವ 7 ಗಂಟೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕಾ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20ರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:15. ಇದೀಗ ಮೂಡಿ ಬರಲಿದೆ ನಿಮಾನ್ಸ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ಮನೋವಿಹಾರಿಣಿ.
1: ಮನೋವಿಹಾರಿಣಿ

0: ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
1: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಣೆ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಎರಡು ಸಂಚಿಕೆಗಳಲ್ಲಿ ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಬಳಸುವಂತಹ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಅರಿವು ಮತ್ತು ನಡವಳಿಕೆಯ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ್ವಿ. ಇಂದಿನಿಂದ ಎರಡು ಸಂಚಿಕೆಗಳಲ್ಲಿ ಹೊಸದೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ಲಿ ಹಲವು ರೀತಿಯ ಮಾನಸಿಕ ಕಾಯಿಲೆಗಳು ಮತ್ತು ನರಮಂಡಲದ ಅಸ್ವಸ್ಥತೆಗಳು

0: ಹೆಚ್ಚಿಸುತ್ತದೆ. ಹಾಗೇನೆ ಅನುವಂಶಿಕತೆಯು ಮೆದುಳು ಅನಾರೋಗ್ಯಕ್ಕೆ ಗುರಿಯಾಗುವುದನ್ನು ಕೂಡ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಇದರಿಂದ ಕೆಲವು ವ್ಯಕ್ತಿಗಳು ಇತರರಿಗಿಂತ ಇಂತಹ ಕಾಯಿಲೆಗಳನ್ನು ಅನುಭವಿಸುವುದರಲ್ಲಿ ಹೆಚ್ಚಿನ ಅಪಾಯದಲ್ಲಿದ್ದಾರೆಯೇ ಇಲ್ಲವೇ ಅನ್ನೋದನ್ನು ವಿವರಿಸಕ್ಕೆ ಕೂಡ ಸಹಾಯ ಮಾಡುತ್ತದೆ. ಇದು ಅಂತಹ ರೋಗಿಗಳ ಮತ್ತು ರೋಗಗಳ ರೋಗ ನಿರ್ಣಯ ಮತ್ತು ಚಿಕಿತ್ಸೆಗೂ ಸಹಾಯಕ. ಇಂದಿನ ಸಂಚಿಕೆಯಲ್ಲಿ ಮೆದುಳಿನ ಕಾಯಿಲೆಗಳು ಮತ್ತು ಅನುವಂಶಿಕತೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮಾನವ ತಳಿ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಹ್ಯೂಮನ್ ಜೆನೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಕೆ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಚೇತನ್ ಅವರೇ.
1: ನಮಸ್ಕಾರ ಸರ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಚೇತನ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರ, ಜೀನ್ಗಳು ಅಥವಾ ವಂಶವಾಹಿಗಳು ಮತ್ತು ಹೆರಿಡಿಟಿ ಅಥವಾ ಅನುವಂಶಿಕತೆ ಅಂತಂದ್ರೇನು, ದಯವಿಟ್ಟು ತಿಳಿಸಿ.
1: ಮಾನವ ತಳಿಶಾಸ್ತ್ರ ಇದು ಸುಮಾರು ವರ್ಷಗಳಿಂದ ಎಲ್ಲರಿಗೂ ಪರಿಚಯವಾದ ವಿಷಯ. ಆದರೆ ಈಗ ಕೋವಿಡ್ ಬಂದ ಮೇಲೆ ಎಲ್ಲರಿಗೂ ಈ PCR ಅಂದ್ರೇನು ಅಥವಾ MRNA ವ್ಯಾಕ್ಸಿನ್ ಅಂದ್ರೇನು, ವೈರಸ್ ಅಂದ್ರೇನು, ಇದೆಲ್ಲ ತಿಳುವಳಿಕೆ ಬಂದ ಮೇಲೆ ಜನರಿಗೆ ಜೆನೆಟಿಕ್ಸ್ ಅನ್ನೋದು ತುಂಬಾ ಹತ್ತಿರವಾಗಿಬಿಟ್ಟಿದೆ. ಸೊ ಮಾನವ ತಳಿಶಾಸ್ತ್ರ ಒಂದು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಏನು ಅಂದ್ರೆ, ಈ ವೈದ್ಯಕೀಯ ಶಾಸ್ತ್ರದಲ್ಲಿ ನಾರ್ಮಲ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಒಂದು ಸುವ್ಯವಸ್ಥಿತವಾದ ಒಂದು ಶಾಸ್ತ್ರ. ನೀವು ಜೀವಕೋಶದಲ್ಲಿ ವಂಶವಾಹಿಗಳಿರ್ತವೆ ಅಂದ್ರೆ ಜೀನ್ಸ್ಗಳು, ನಾರ್ಮಲ್ ಫಂಕ್ಷನ್ಗೆ, ಅಬ್ನಾರ್ಮಲ್ ಫಂಕ್ಷನ್ಗೆ. ಸೊ ಈ ವಂಶವಾಹಿಗಳು ಅಂದ್ರೆ ಜೀನ್ಸ್ಗಳು ಸಹಾಯ ಮಾಡುತ್ತವೆ. ಸೊ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹರಿಯೋ ಈ ಜೀನ್ಸ್ ಫಂಕ್ಷನ್ಸ್, ಇದ್ರ ಸ್ಟ್ರಕ್ಚರ್, ಇದಕ್ಕೆ ನಾವು ಅನುವಂಶಿಕತೆ ಅಥವಾ ಹೆರಿಡಿಟರಿ ಅಂತ ಕರಿತೀವಿ.
0: ಈ ವಂಶವಾಹಿಗಳು ಮೆದುಳಿನ ಬೆಳವಣಿಗೆ ಮತ್ತು ಕಾರ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ?
1: ಇದು ಬ್ರೈನ್ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಭ್ರೂಣ ಹಂತದಲ್ಲಿ ಅಥವಾ ಈಗ ಬಾಲ್ಯದಲ್ಲಿ ಈ ನರಕೋಶಗಳು ಬೆಳೀತಾ ಇರಬೇಕಾದ್ರೆ ಈ ಜೀನ್ಸ್ಗಳ ಸಹಾಯ ತುಂಬಾ ಮುಖ್ಯ. ನರಕೋಶದ ಸಂಪರ್ಕ ಮಾಡಬಹುದು, ಇಲ್ಲ ಸಂಬಂಧ ಬೆಳೆಸೋದಿಕ್ಕೆ, ಏನೋ ನ್ಯೂರಾನ್ ಮೈಗ್ರೇಷನ್ ಅಂತೀವಿ, ಸ್ಥಳಾಂತರಗೊಳ್ಳೋದು, ವಿಕಾಸಗೊಳ್ಳೋದು, ಇದೆಲ್ಲದಕ್ಕೂ ಜೀನ್ಸ್ಗಳ ಒಂದು ರೋಲ್ ವೆರಿ ಇಂಪಾರ್ಟೆಂಟ್. ಈ ಜೀನ್ಸ್ಗಳು ಒಂದು ರಾಸಾಯನಿಕ ಕೆಮಿಕಲ್ಸ್ ಅಂತ ಪ್ರೊಡ್ಯೂಸ್ ಆಗುತ್ತಲ್ಲ ಬ್ರೈನ್ ಅಲ್ಲಿ, ಲೈಕ್ ಡೋಪಮಿನ್ ಅಂತಾರೆ, ಸೆರೆಟೋನಿನ್ ಅಂತಾರೆ, ಗ್ಯಾಬಾ, ಗ್ಲೂಟಮೇಟ್, ಇದರದೆಲ್ಲದರ ನಿಯಂತ್ರಣಗೊಳಿಸೋದಿಕ್ಕೆ ಜೀನ್ಸ್ಗಳ ಪ್ರಮುಖ ಪಾತ್ರ ತುಂಬಾ ಇಂಪಾರ್ಟೆಂಟ್. ಈ ಜೀನ್ಸ್ಗಳು ಯಾವಾಗ ಸ್ವಿಚ್ ಆನ್ ಆಗುತ್ತೆ, ಸ್ವಿಚ್ ಆಫ್ ಆಗುತ್ತೆ, ಅದರ ಮೇಲೆ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಹೇಗಾಗುತ್ತದೋ ಅದನ್ನ ಡಿಸೈಡ್ ಮಾಡುತ್ತೆ. ಸೊ ಇದು ಮುಖ್ಯವಾದ ಇನ್ನೊಂದು ಕೆಲಸ ಅಂತಂದ್ರೆ ನಮ್ಮ ನಡವಳಿಕೆಗಳು. ಉದಾಹರಣೆಗೆ ಮನಸ್ಥಿತಿ, ನಾವು ಗಮನ ಹರಿಸೋದು, ಹಠತ್ ನಿರ್ಧಾರದ ನಿಯಂತ್ರಣ ಅಂದ್ರೆ ಮೂಡ್ ಡಿಸಾರ್ಡರ್ಸ್, ಇಂಪಲ್ಸ್ ಕಂಟ್ರೋಲ್, ಆಮೇಲೆ ಈ ಸ್ಟ್ರೆಸ್ ಅಲ್ಲಿ ಹೇಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಸೊ ಈ ಜೀನ್ಸ್ ಜೊತೆಗೆ ಈ ಹಾರ್ಮೋನ್ಸ್ ಅಂತ ಇರ್ತಾವಲ್ಲ, ಅವು ಎರಡು ಸೇರಿ ಇಂಟರ್ ಪ್ಲೇ ಮಾಡಿ ನಮಗೆ ಒತ್ತಡದ ಪ್ರತಿಕ್ರಿಯೆಗಳು ಇದ್ರೆ, ಮಾನವನ ನಡವಳಿಕೆಗಳಿಗೆ ಈ ಜೀನ್ಸ್ಗಳ ಪಾತ್ರಗಳು ಇಂಪಾರ್ಟೆಂಟ್.
0: ಈಗ ನಮ್ಮಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದ ಮೆದುಳಿನ ಕಾಯಿಲೆ, ಉದಾಹರಣೆಗೆ ಅಲ್ಝೈಮರ್ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆ ಅಥವಾ ಸ್ಕಿಜೋಫಿನಿಯಾ ಅಂತ ಹೇಳ್ತೀವಿ, ಇಂತಹ ಕಾಯಿಲೆಗಳಿಗೆ ಈ ಅನುವಂಶಿಕ ಅಂಶಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ದಯವಿಟ್ಟು ತಿಳಿಸಿ.
1: ಫಾರ್ ಎಕ್ಸಾಂಪಲ್ ಆಲ್ಝೀಮರ್ಸ್ ತಗೊಂಡ್ರೆ ಮುಪ್ಪಲ್ಲಿ ಬರುತ್ತಾ ಅಥವಾ ಒಂದು 10 ವರ್ಷ ಬೇಗ ಬರುತ್ತಾ, ಇದೆಲ್ಲದಕ್ಕೂ ಯಾವ್ದು ಬೇಗ ಬರುತ್ತೆ, ಅದರದ್ದು ಸಿವಿಯರಿಟಿ ಏನಿರುತ್ತೆ, ಅದಕ್ಕೆಲ್ಲ ಈ ಜೀನ್ಸ್ ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್
0: ಅಂದ್ರೆ ವಂಶವಾಹಿಗಳು ಮತ್ತು ಪರಿಸರದ ಅಂಶಗಳಿಂದ ನಿರ್ಧಾರ ಆಗುತ್ತೆ.
1: ಹಾಗೆ ಜೀವನ ಶೈಲಿ,
0: ಜೀವನ
1: ಶೈಲಿಗಳು. ಈ ಪಾರ್ಕಿನ್ಸನ್ ಅನ್ನೋದು ಯೂಶಲಿ ಸ್ಪೊರಾಡಿಕ್ ಅಂತ ಅಂತೀವಿ, ಅಂದ್ರೆ ನಾರ್ಮಲ್ ನ್ಯಾಚುರಲ್ ಆಗಿ ಬರುವಂತದ್ದು. ಕೆಲವು ಜೀನ್ಸ್ ಇದ್ರೆ ಫ್ಯಾಮಿಲಿಲಿ ರನ್ ಆಗ್ತಾ ಇರುತ್ತೆ ಈ ಜೀನ್ಸ್ಗಳು, ಅದಿದ್ರೆ ನಿಮಗೆ ಬರೋ ಪಾರ್ಕಿನ್ಸನ್ ರೋಗ ಬರೋ ಚಾನ್ಸಸ್ ಹೈ ಇರುತ್ತೆ. ಆಮೇಲೆ ಸ್ಕಿಜೋಫ್ರೀನಿಯಾ, ಸ್ಕಿಜೋಫ್ರೀನಿಯಾ ಅನ್ನೋದು ತುಂಬಾ ಕಾಂಪ್ಲೆಕ್ಸ್ ಡಿಸೀಸ್, ಹಾಗೆ ಅನೇಕ ಜೀನ್ಸ್ಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತವೆ. ಆಮೇಲೆ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಹೈ ಇದ್ರೆ, ಈಗ ತಂದೆ ತಾಯಿ, ಅಣ್ಣ ತಮ್ಮಂದ್ರು ಯಾರಾದ್ರೂ ಅಫೆಕ್ಟ್ ಆಗಿದ್ರೆ ನಿಮಗೆ ಬರೋ ರಿಸ್ಕ್ ಹೈ ಇರುತ್ತದೆ. ಅಂದ್ರೆ ಜೀನ್ಸ್ ಇನ್ಫ್ಲೂಯೆನ್ಸ್ ಸ್ಕಿಜೋಫ್ರೀನಿಯಾದಲ್ಲಿ ಹೆಚ್ಚಿರುತ್ತದೆ.
0: ಈಗ ಒಂದು ಸಣ್ಣ ವಿರಾಮ ತಗೋಣ, ನಂತರ ಮೆದುಳಿನ ಕಾಯಿಲೆಗಳು ಮತ್ತು ಅನುವಂಶಿಕತೆ ಹಾಗೇನೆ ತಳಿಶಾಸ್ತ್ರದ ಬಗ್ಗೆ

0: ಹೆಚ್ಚಿನ ಚರ್ಚೆನ ಮುಂದುವರಿಸೋಣ.
1: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
0: ವಿರಾಮದ ನಂತರ ಮನೋವಿಹಾರಿಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ನಿರ್ಣಯ ಕಾಯಿಲೆಗಳು ಮತ್ತು ಅನುವಂಶಿಕತೆ ಹಾಗೇನೆ ತಳಿಶಾಸ್ತ್ರದ ಮಹತ್ವದ ಬಗ್ಗೆ ನಿಮ್ಹಾನ್ಸ್ ತಜ್ಞರಾದ ಡಾಕ್ಟರ್ ಚೇತನ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟರ್, ನಿಮಗೆ ಮುಂದಿನ ಪ್ರಶ್ನೆ ಏನಂತಂದ್ರೆ, ಈಗ ಒಂದು ಕುಟುಂಬದಲ್ಲಿ ಪೋಷಕರಿಗೆ ತಂದೆ ತಾಯಿಗೆ ಮೇಲಿನ ಕಾಯಿಲೆ ಇದ್ರೆ ಅದು ಮಕ್ಕಳಿಗೂ ಬರುತ್ತೆಯೇ?
2: ಹಾಗೇನಿಲ್ಲ. ಆದ್ರೆ ಈಗ ಅಪ್ಪ ಅಮ್ಮ ಯಾರಿಗಾದ್ರೂ ಒಬ್ರು ಬಂದಿದ್ರೆ ಮಕ್ಕಳಲ್ಲಿ ರಿಸ್ಕ್ ಇನ್ಕ್ರೀಸ್ ಆಗುತ್ತದೆ. ಸೊ ಆಮೇಲೆ ಇದು ಒಂದೇ ಜೀನಿಂದ ಬರೋದಿಲ್ಲ, ಹಲವು ಜೀನ್ಗಳಿಂದ ಬರುತ್ತೆ. ಅದು ಒಂದೊಂದು ಜೀನ್ದು ಅಡಿಟಿವ್ ಆಕ್ಷನ್ ಅಂತ ಕರಿತೀವಿ. ಸೊ ಇದು ಆಡ್ ಆಗ್ತಾ ಹೋಗುತ್ತದೆ ರಿಸ್ಕ್. ಆಮೇಲೆ ಜೀವನ ಶೈಲಿ, ಪರಿಸರದ ಅಂಶಗಳು ಮುಖ್ಯ ಪಾತ್ರ ವಹಿಸುತ್ತದೆ.
0: ಯಾವುದಾದರೂ ಮಿದುಳಿನ ಕಾಯಿಲೆಯ ಡಯಾಗ್ನೋಸಿಸ್ ರೋಗದ ನಡೆಯ ಮಾಡಕ್ಕೆ ಅನುವಂಶಿಕ ಪರೀಕ್ಷೆಗಳು ಅಥವಾ ಈ ಜೆನೆಟಿಕ್ ಟೆಸ್ಟ್ಗಳಿದೆಯೇ? ದಯವಿಟ್ಟು ತಿಳಿಸಿ.
2: ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಈಗ ಎಲ್ಲಾ ಡಾಕ್ಟರ್ಸ್ಗೂ ಜೆನೆಟಿಕ್ ಟೆಸ್ಟ್ಗಳು, ಯಾವ ರೋಗಕ್ಕೆ ಯಾವ ಜೆನೆಟಿಕ್ ಟೆಸ್ಟ್ ಬರೀಬೇಕು ಅಂತ ಇದೆ. ಹಲವಾರು ಟೆಸ್ಟ್ಗಳಿದಾವೆ. ಸಿಂಗಲ್ ಜೀನ್ ಟೆಸ್ಟ್ ಅಂತ ಮಾಡ್ತೀವಿ. ಇಲ್ಲದ್ರೆ ಜೀನ್ ಪ್ಯಾನಲ್ ಅಂತಾರೆ. ಈಗ ಕ್ಯಾನ್ಸರ್, ಈಗ ಬ್ರೈನ್ ಕ್ಯಾನ್ಸರ್ ಇರ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅದಕ್ಕೆ ಜೀನ್ ಪ್ಯಾನಲ್ ಟೆಸ್ಟ್ಗಳಂತ ಬಂದಿದೆ. ಅಂದ್ರೆ ಒಂದು ಹಲವಾರು, ಒಂದು 8-10 ರಿಲೇಟೆಡ್ ಜೀನ್ಸ್ ಅದನ್ನ ಟೆಸ್ಟ್ ಮಾಡೋದು, ಅದಕ್ಕೆ ಜೀನ್ ಪ್ಯಾನಲ್ ಟೆಸ್ಟ್ ಅಂತ ಬಂದಿದೆ. ಇಲ್ಲದೆ ಹೋದ್ರೆ ನಿಮ್ಮ ಹೋಲ್ ಜೀನೋಮ್ ಅಂತಾರೆ, ನಿಮ್ಮ ಸೆಲ್ ಅಲ್ಲಿರೋ ಎಲ್ಲಾ ಜೀನ್ಸ್ನು ಟೆಸ್ಟ್ ಮಾಡೋದು, ಅದಕ್ಕೆ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತಾರೆ. ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತಾರೆ. ಅಂದ್ರೆ ನಿಮ್ಮಲ್ಲಿ ಒಂದು 20,000 ಜೀನ್ ಇದ್ರೆ ಎಲ್ಲದನ್ನು ನೋಡ್ಬಿಡುತ್ತೆ, ನಿಮ್ಗೆ ಯಾವ ರೋಗ ಇದೆ ಅಂತನ್ಬಿಟ್ಟು ಪ್ರಿಡಿಕ್ಷನ್ ಕೊಡುತ್ತೆ.
0: ನಿಮ್ಮ ಪ್ರಕಾರ ಈ ಮೆದುಳಿನ ಕಾಯಿಲೆಗಳ ಚಿಕಿತ್ಸೆ ಅಥವಾ ಕಾಯಿಲೆ ಬರದೇ ಇರೋದಕ್ಕೆ ತಡೆಯಕ್ಕೆ ಈ ತಳಿಶಾಸ್ತ್ರ, ಜೆನೆಟಿಕ್ಸ್ ಅಥವಾ ಜೆನೆಟಿಕ್ ಟೆಸ್ಟಿಂಗ್ ಅಥವಾ ಜೆನೆಟಿಕ್ಸ್ ಚಿಕಿತ್ಸೆ ಸಹಾಯ ಮಾಡಬಹುದೇ? ದಯವಿಟ್ಟು ತಿಳಿಸಿ.
2: ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಇನ್ನುವೇ ನಿಮಗೆ ಟ್ರೀಟ್ಮೆಂಟ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂಥದ್ದು ಬಹಳ ಕಮ್ಮಿ. ಯಾಕೆಂದ್ರೆ ಈ ಎಲ್ಲ ಇವಾಗ ನಡೀತಾ ಇರೋ ಎಲ್ಲ ರಿಸರ್ಚ್ ಸ್ಟೇಜ್ ಅಲ್ಲಿದೆ. ಆಮೇಲೆ ಅದರ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕೆಲವು ಜೆನೆಟಿಕ್ ಟೆಸ್ಟ್ಗಳು ಹೆಲ್ಪ್ ಆಗುತ್ತೆ.
0: ಅನುವಂಶಿಕತೆ, ವಂಶವಾಹಿಗಳು ಮತ್ತು ಮಿದುಳಿನ ಕಾಯಿಲೆ ಅಂದ ಕೂಡಲೇ ಜನರಲ್ಲಿ ಹಲವು ರೀತಿಯ ತಪ್ಪು ಕಲ್ಪನೆಗಳು ಇರುತ್ತೆ. ನಾನೊಂದು 2-3 ಹೇಳ್ತೀನಿ, ನಿಮ್ಮ ಪ್ರಕಾರ ಸರಿನೋ ತಪ್ಪು ಅಂತ ದಯವಿಟ್ಟು ತಿಳಿಸಿ.
2: ಸರಿ, ಹೇಳಿ.
0: ನನ್ನ ಕುಟುಂಬದಲ್ಲಿ, ನಮ್ಮ ತಂದೆ ತಾಯಿಗೆ ಯಾವುದಾದ್ರೂ ಕಾಯಿಲೆ ಇದ್ರೆ, ಮೆದುಳಿನ ಕಾಯಿಲೆ ಇದ್ರೆ ನನಗೆ ಖಂಡಿತ ಬರುತ್ತೆ ಅಂತ ಹೇಳ್ತಾರೆ. ಇದು ಸರಿನೇ ತಪ್ಪೇ?
2: ಈಗ ನಾವು ನ್ಯೂರೋಲಜಿಕಲ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಖಂಡಿತವಾಗಿ ಬರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯವಿಲ್ಲ.
0: ಒಂದು ನಿರ್ದಿಷ್ಟ ಮೆದುಳಿನ ಕಾಯಿಲೆಗೆ ಒಂದೇ ಜೀನ್ ಕಾರಣ ಅಂತ ಅನ್ಕೋತಾರೆ, ಇದು ನಿಜವೇ?
2: ಈಗ ನಾವು ಹೇಳ್ತಾರೋ ಮಾತಾಡ್ತಾರೋ ಬ್ರೈನ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಇದೀವಿ, ಅದು ಪಾಲಿಜೀನಿಕ್ ಅಂದ್ರೆ ಹಲವಾರು ಜೀನ್ಗಳು ಇದಿರುತ್ತೆ. ಸೊ ಇದು ತಪ್ಪಿದು, ಆಕ್ಚುಲಿ ಒಂದೇ ಜೀನು ಕಾರಣ ಅಲ್ಲ.
0: ಜೆನೆಟಿಕ್ ಟೆಸ್ಟಿಂಗ್ ಮಾಡಿದ್ರೆ ಭವಿಷ್ಯದಲ್ಲಿ ವ್ಯಕ್ತಿಗೆ ಯಾವಾಗ ಕಾಯಿಲೆ ಬರಬಹುದು, ಆ ತೀವ್ರತೆ ಎಷ್ಟಾಗತ್ತೆ, ಯಾವಾಗ ಉಲ್ಬಣ ಆಗತ್ತೆ, ಇದನ್ನ ಕಂಡುಹಿಡಿಯಕ್ ಸಾಧ್ಯವೇ?
2: ಅದು ಕಂಡುಹಿಡಿಯಕ್ ಸಾಧ್ಯ ಇಲ್ಲ, ಬಟ್ ರಿಸ್ಕ್ ಅಸೆಸ್ಮೆಂಟ್ ಮಾಡಬಹುದು.
0: ಯಾರಾದರೂ ಒಬ್ಬ ವ್ಯಕ್ತಿ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಬಿಟ್ಟು ಅದು ನೆಗೆಟಿವ್ ಬಂತು, ಹಾಗಾದ್ರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಸೇಫ್, ಸುರಕ್ಷಿತವಾಗಿರ್ತಾರೆಯೇ ಅಥವಾ ಅವರಿಗೆ ಕಾಯಿಲೆ ಬರುತ್ತೆಯೇ?
2: ಹಾಗೂ ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ಇದು ಒಂದೇ ಜೀನ್, ಅದಕ್ಕೆ ರೀಸನ್ ಇಲ್ಲದೆ ಇರೋದ್ರಿಂದ ನಾವು ಕಂಡುಹಿಡಿದೇ ಇರೋ ಹಲವಾರು ಜೀನ್ಸ್ಗಳಿರುತ್ತೆ, ಹಲವಾರು ರೀಸನ್ಸ್ ಇಂದ ಬರಬಹುದು. ಸೊ ಇದು ಇದು ಆಕ್ಚುಲಿ ಮಿತ್ತು ತಪ್ಪದು.
0: ಈಗ ಒಂದು ಸಾರಿ ಜೆನೆಟಿಕ್ ಕಾಯಿಲೆ ಅಂತ ಅಂದ್ಬಿಟ್ರೆ ನಾವೇನು ಮಾಡಕ್ ಸಾಧ್ಯ ಇಲ್ಲ ಅನ್ಕೋತಾರೆ, ಇದು ಸರಿನೇ ತಪ್ಪೆ?
2: ಹಾಗೇಳೋದಕ್ಕೂ ಆಗೋದಿಲ್ಲ. ಕೆಲವು ಜೆನೆಟಿಕ್ ಬರ್ದೇನೆ ಇರಬಹುದು ಅವರಿಗೆ, ಪಾಸಿಟಿವ್ ಇದ್ರು ಅವರು ನಾರ್ಮಲ್ ಆಗಿರ್ಬೋದು, ಅದಕ್ಕೆ ಪೆನಿಟ್ರೆನ್ಸ್ ಅಂತ ಅಂತಾರೆ. ಬಂದ್ರೆ ನೀವು ಸೇಫ್ ಅಂತಾನು ಹೇಳಕ್ಕಾಗಲ್ಲ, ಇದು ಬಂದೇ ಬರುತ್ತೆ ಅಂತಾನು ಹೇಳೋದಕ್ಕಾಗಲ್ಲ.
0: ಎಲ್ಲ ಮೆದುಳಿನ ಕಾಯಿಲೆಗಳು ಕೇವಲ ಅನುವಂಶಿಕ ಅಥವಾ ಜೆನೆಟಿಕ್ಸ್ ಜೀನ್ಸ್ ಇಂದ ವಂಶವಾಹಿಗಳಿಂದ ಬರುವಂತಹದ್ದು, ಇದು ಸರಿನೇ ತಪ್ಪೆ?
2: ಅದು ತಪ್ಪೆ. ಹಲವಾರು ಏನೋ ರೀಸನ್ಸ್ ಇರುತ್ತೆ, ಲೈಕ್ ಸ್ಟ್ರೆಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಟಾಕ್ಸಿನ್ಸ್ ಇರ್ಬೋದು, ನೀವು ಆಹಾರ ಸೇವಿಸೋದು, ಲೈಫ್ ಸ್ಟೈಲ್ಗಳು, ನಿಮ್ಮ ನರನಾಳಿಯ ಆರೋಗ್ಯ, ಅಭ್ಯಾಸಗಳು, ಸೊ ಎಲ್ಲದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಇದು ಇಟ್ಸ್ ನಾಟ್ ಓನ್ಲಿ ಜೆನೆಟಿಕ್.
0: ಅನುವಂಶಿಕ ಕಾಯಿಲೆಗಳು, ಜೆನೆಟಿಕ್ ಅಸ್ವಸ್ಥತೆಗಳು ವ್ಯಕ್ತಿಯ ಜೀವನದ ಮೊದಲ ಹಂತದಲ್ಲಿ ಮಾತ್ರ ಬರುತ್ತೆ ಅಂತಾರೆ, ಇದು ನಿಜವೇ?
2: ಕೆಲವು ರೋಗಗಳು ಮೊದಲು ಬರುತ್ತೆ, ಯಾಕೆಂದ್ರೆ ಮೆಜಾರಿಟಿ ಆಫ್ ನ್ಯೂರಾಲಜಿಕಲ್ ಡಿಸೀಸಸ್ ಆರ್ ಪ್ರೋಗ್ರೆಸಿವ್ ಡಿಸೀಸಸ್, ವಯಸ್ಸಾದ್ಮೇಲೆ ಬರೋದು.
0: ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕಾಯಿಲೆ ಇದ್ರೆ ಆ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಆ ಕಾಯಿಲೆ ಬರುವ ಅಪಾಯದ ಮಟ್ಟ ಒಂದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ, ಇದು ಸರಿನೇ?
2: ಇಲ್ಲ, ನಾನು ಈಗ ಎಕ್ಸ್ಪ್ಲೇನ್ ಮಾಡಿದಂಗೆ ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಲ್ಲ, ಅದು ನೋಡಿ ಈ ಅಪಾಯ ಎಷ್ಟು ಬರುತ್ತೆ, ಬರಬಹುದು, ನಿಮ್ಗೆ ಎರಡನೇ ಮಕ್ಕಳು ಮಾಡ್ಕೋಬೇಕಾ ಅಂತ ಹೇಳ್ತೀವಿ ನಾವು.
0: ಯಾವಾಗಲೂ ಮೆದುಳಿನ ಕಾಯಿಲೆಯಲ್ಲಿ ಜೆನೆಟಿಕ್ ಟೆಸ್ಟಿಂಗ್ ಬೇಕಾಗತ್ತೆ ಅಂತ ಹೇಳ್ತಾರೆ, ಇದು ನಿಜಾನೇ?
2: ಎಲ್ಲದಕ್ಕೂ ಬೇಕಾಗೋದಿಲ್ಲ. ಈಗೇನಾದ್ರೂ ನಿಮ್ಗೆ ಅನ್ಯೂಶುವಲ್ ಸಿಂಪ್ಟಮ್ಸ್ ಇದ್ರೆ ಅಥವಾ ನಿಮ್ಗೆ ಬರೋದಕ್ಕಿಂತ ಮುಂಚೆ ಬಂದ್ರೆ, ಇಲ್ಲದೆ ಹೋದ್ರೆ ನಿಮ್ಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದ್ರೆ, ಸೊ ಆತರ ಏನಾದ್ರು ಇದ್ರೆ ಮಾತ್ರ ಜೆನೆಟಿಕ್ ಟೆಸ್ಟ್ಗಳು ಅವಶ್ಯಕತೆ.
0: ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕರೆದಿದ್ದೆ ಗೊತ್ತಾಗಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಚೇತನ್ ಅವರೇ, ಎಲ್ಲ ಕೇಳುವವರಿಗೆ ಮೆದುಳಿನ ಕಾಯಿಲೆಗಳು ಮತ್ತು ಅನುವಂಶಿಕತೆ ಹಾಗೇನೆ ತಳಿಶಾಸ್ತ್ರದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ, ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಮೆದುಳಿನ ಕಾಯಿಲೆಗಳು ಮತ್ತು ಅನುವಂಶಿಕತೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಜ್ಞಾನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ನಮಸ್ಕಾರ.
1: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ನೆರವು ಡಾಕ್ಟರ್ ಕೆಎಸ್ ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524, 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
5: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:47 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರೆಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ

0: ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ, ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ

ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:45. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ಎಸ್, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಗೀತೆಗಳಾಗಿ ಮೂಡಿಬರ್ತಾ ಇರುವಂತಹದ್ದು ಎಸ್ ಆರ್ ರಾಘವೇಂದ್ರ ರಾವ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯ ರಚನೆಯಲ್ಲಿ, ಎಸ್ ಬಳ್ಳಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಎಸ್ ಬಾಲಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಮೃತ್ಯುಂಜಯ ಅವರು ಈ ಒಂದು ಗೀತೆಯನ್ನು ಹಾಡಿದರು. ಬರಗೂರು ಮಾರ್ಕಂಡೇಯ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ ಮೂಡಿಬಂದಿತ್ತು. ಸಮಯ ಆಗ್ತಾ ಇದೆ 7:55. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಎಸ್, ಇದೀಗ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಬಾಲಗೀತೆಯೊಂದು ಮೂಡಿಬರ್ತಾ ಇದೆ. ಹೌದು, ಬಿ ಆರ್ ಛಾಯಾ ಅವರ ಧ್ವನಿಯಾಗಿರುವಂತಹ ಗೀತೆ, ಬಾಳ ಒಳ್ಳೆಯವರು ನಮ್ಮಿಸು ಅನ್ನುವಂತಹ ಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಇದಾದ ನಂತರ 8 ಸರಿಯಾಗಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಅದಾದ ನಂತರ 8:30 ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ, ಹಲೋ ಕರ್ನಾಟಕ ಅಂತ ಹೇಳ್ತಾ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ. 8:31 ಆಗ್ತಾ ಇದೆ. ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ, ದಿನದ ವಿಶೇಷತೆಗಳೇನು, ಇತಿಹಾಸದ ಪುಟಗಳನ್ನು ತೆರವು ಹಾಕಿದಾಗ ನಮಗೆ ಏನೆಲ್ಲ ವಿಶೇಷ ಸಂಗತಿಗಳು ನೆನಪಿಗೆ ಬರುತ್ತೆ ಇವತ್ತಿನ ದಿನ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಕಾಂಬೋ ಆಫರ್ ಇವತ್ತಿನ ಕಾರ್ಯಕ್ರಮ ಹಲೋ ಕರ್ನಾಟಕದಲ್ಲಿ ಅಂತ ಹೇಳ್ತಾ, ಹಾಗೆ ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಸಹ ರೆಡಿಯಾಗಿ ಕೂತಿದೆ ಪ್ಲೇಲಿಸ್ಟಲ್ಲಿ. ಮತ್ತೆ ಆಗ್ತಾ ಕಾರ್ಯಕ್ರಮವನ್ನು ಆರಂಭಿಸಿ ಬಿಡೋಣ ಅಲ್ವಾ? ಹೌದು, ಸೌಮ್ಯ ಅವರ ಧ್ವನಿಯಾಗಿರುವಂತಹ ಅಸುರ ಚಲನಚಿತ್ರದ ಈ ಒಂದು ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

8:37 ಆಗ್ತಾ ಇದೆ ಸ್ನೇಹಿತರೆ. ಇವತ್ತು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಸುಗಮ ಸಂಚಾರದ ದೃಷ್ಟಿಯಿಂದ ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಲೋಕಭವನದ ಸುತ್ತಮುತ್ತಲಿನ ರಸ್ತೆಗಳ ವಾಹನ ಸಂಚಾರ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಸಂಚಾರ ನಿರ್ಬಂಧವನ್ನು ಮಾಡಲಾಗಿದೆ ಅಂತಂದರೆ, ಕಬ್ಬನ್ ರಸ್ತೆಯಲ್ಲಿ ಬಿಆರ್ಬಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ, ಹಾಗೆ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ, ಬಾಳೆಕುಂದ್ರಿ ಜಂಕ್ಷನ್ನಿಂದ ಅಂಬೇಡ್ಕರ್ ರಸ್ತೆ ಕಡೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿ ಕೆಆರ್ ಸರ್ಕಲ್ ಕಡೆಯಿಂದ ಕಾಫಿ ಬೋರ್ಡ್ ಜಂಕ್ಷನ್ವರೆಗೆ, ಇನ್ನು ರೇಸ್ ಕೋರ್ಸ್ ರಸ್ತೆಯ ಟ್ರಲೈಟ್ ಜಂಕ್ಷನ್ನಿಂದ ಸುಬ್ಬಣ್ಣ ಜಂಕ್ಷನ್ವರೆಗೆ ಮತ್ತು ಹಳೆ ಜೆಡಿಎಸ್ ಕಚೇರಿ ಕ್ರಾಸ್ನಿಂದ ಸುಬ್ಬಣ್ಣ ಜಂಕ್ಷನ್ವರೆಗೆ ವಾಹನ ಸಂಚಾರ ನಿರ್ಬಂಧ ಇರುತ್ತೆ. ಇನ್ನು ಕ್ವೀನ್ಸ್ ಜಂಕ್ಷನ್ ಕಡೆಯಿಂದ ಸಿಟಿಒ ಕಡೆಗೆ, ಕ್ವೀನ್ಸ್ ಜಂಕ್ಷನ್ನಲ್ಲಿ ಸೈಂಟ್ ಮಾರ್ಕ್ಸ್ ರಸ್ತೆಯಿಂದ ಸಿಟಿಒ ಜಂಕ್ಷನ್ ಕಡೆಗೆ ಸಂಚಾರ ನಿರ್ಬಂಧ ಇರುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸೊ ನಿಮ್ಮದು ಯಾವುದೇ ಪ್ಲಾನ್ಗಳಿದ್ರೂ ಕೂಡ ಈ ಒಂದು ಸಂಚಾರ ನಿರ್ಬಂಧವನ್ನು ಗಮನದಲ್ಲಿ ಇರಿಸಿಕೊಂಡು ನಿಮ್ಮ ಪ್ಲಾನನ್ನು ಅದರ ಪ್ರಕಾರ

ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತದ್ದು ಭಾವ ಭಾಮೈದ ಚಲನಚಿತ್ರದ ಈ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರೊಡನೆಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ಸ್ನೇಹಿತರ ಸಮಯ ಆಗ್ತಾ ಇದೆ 8:44. ಇವತ್ತಿನ ವಿಶೇಷತೆಗಳೇನು ಅಂತ ಕೇಳಿದಾಗ, ಕನ್ನಡ ಚಿತ್ರರಂಗದ ಮೆಲೋಡಿ ಕಿಂಗ್ ತಮ್ಮ ರೇಷ್ಮೆಯಂತಹ ಧ್ವನಿಯಿಂದಲೇ ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನು ಗೆದ್ದಿರುವಂತಹ ಗಾಯಕ ಇವತ್ತು ನಮ್ಮ ನಿಮ್ಮೆಲ್ಲರ ರಾಜೇಶ್ ಕೃಷ್ಣನ್ ಅವರ ಹುಟ್ಟುಹಬ್ಬ. ಸ್ನೇಹಿತರೆ, 1990ರ ದಶಕದ ಉತ್ತರಾರ್ಧದಲ್ಲಿ ಹಂಸಲೇಖಾ ಅವರ ಮಾರ್ಗದರ್ಶನದಲ್ಲಿ ಗೌರಿ ಗಣೇಶ ಚಿತ್ರದ ಮುಖಾಂತರ ಹಿನ್ನೆಲೆ ಗಾಯನವನ್ನು ಆರಂಭಿಸಿದಂತಹ ಇವರು 3 ದಶಕಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಸುಮಾರು 15 ಭಾಷೆಗಳು ಭಾಷೆಗಳಲ್ಲಿ 10,000 ಚಲನಚಿತ್ರ ಗೀತೆಗಳನ್ನು ಹಾಗೂ 5,000 ಭಕ್ತಿಗೀತೆ ಭಾವಗೀತೆಗಳನ್ನು ಸಹ ಹಾಡಿದ್ದಾರೆ. ಅಷ್ಟೇ ಅಲ್ಲ, ನಟನೆಯಲ್ಲೂ ಸಹ ಸೈ ಅಂತ ಅನ್ಸ್ಕೊಂಡಿದ್ದಾರೆ. ಗಾಳಿಪಡ ಚಲನಚಿತ್ರದ ಕಿಟ್ಟಿ ಪಾತ್ರವನ್ನು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಎಸ್, ನಟನೆಯಲ್ಲೂ ಸಹ ಅವರು ಸೈ ಅಂತಲೇ ಹೇಳಬಹುದು. ಎಸ್, ಇವರಿಗೆ ರಾಜೇಶ್ ಕೃಷ್ಣನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈಗ ಸದ್ಯಕ್ಕೆ ಅವರೇ ಧ್ವನಿಯಾಗಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ. ವೀರಪ್ಪ ನಾಯಕ ಚಲನಚಿತ್ರದ ಹಾಡು, ಆ ಚಿತ್ರ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

8:50 ಆಗ್ತದೆ ಸ್ನೇಹಿತರೆ. ಇವತ್ತಿನ ದಿನದ ವಿಶೇಷತೆಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ರೆ, ಇವತ್ತು ವಿಶ್ವ ಬೈಸಿಕಲ್ ದಿನ. ಹೌದು, ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತಹ, ಆರೋಗ್ಯಕ್ಕೆ ಆಪ್ತವಾಗಿರುವಂತಹ ಸೈಕಲ್ ದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ ಸಹ. ಬರೀ ಸೈಕಲ್ ದಿನದ ಶುಭಾಶಯಗಳು ಹೇಳೋದಷ್ಟೇ ಅಲ್ಲ, ಅದರ ಬ್ಯಾಕ್ಗ್ರೌಂಡ್ ಬಗ್ಗೆನೂ, ಅದರ ಹಿನ್ನೆಲೆ ಬಗ್ಗೆನೂ ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರ ಮಹತ್ವ ಏನು ಅಂತ. ವಿಶ್ವಸಂಸ್ಥೆ ಬೈಸಿಕಲ್ನ ಸರಳತೆ ಮತ್ತು ಕೈಗೆಟುಕುವಂತಹ ದರ ಮತ್ತು ಪರಿಸರ ಸ್ನೇಹಿ ಗುಣಗಳನ್ನು ಗುರುತಿಸಿ 2018 June 3 ವಿಶ್ವ ಬೈಸಿಕಲ್ ದಿನ ಅಂತ ಘೋಷಣೆ ಮಾಡುತ್ತೆ. ಮಾಲಿನ್ಯ ಮುಕ್ತ ಸಾರಿಗೆಯನ್ನು ಉತ್ತೇಜನ ಮಾಡುವಂಥದ್ದು ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸೈಕಲ್ ಬಳಸುವಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ದಿನದ ಮುಖ್ಯ ಉದ್ದೇಶ ಆಗಿರುವಂತಹದ್ದು. ಇನ್ನು 90ರ ದಶಕದ ಮಕ್ಕಳಿಗೆ ಸೈಕಲ್ ಕಲಿಯೋದಂತಂದರೆ ಅದೊಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೈಕಲ್ ಕಲಿಯುವಾಗ ಬಿದ್ದು ಮೊಣಕಾಲು ಪೆಟ್ಟು ಮಾಡಿಕೊಳ್ಳೋದವ್ರೆ ಇಲ್ಲ. ಸೊ ಇದು ಕೇವಲ ವಾಹನ ಅಲ್ಲ, ನಮ್ಮ ಮೊದಲ ಕ್ರಶ್ ಕೂಡ ಆಗಿತ್ತು ಅಂತ 90s kids ನೆನಪು ಮಾಡ್ಕೊಳ್ತಾರೆ. ಯಾವುದೇ ಇಂಧನ ಬೇಡ, ಹೊಗೆ ಬಿಡೋದಿಲ್ಲ, ಟ್ರಾಫಿಕ್ ಕಿರಿಕಿರಿ ಇಲ್ಲ, ಪರಿಸರ ಮಾಲಿನ್ಯಕ್ಕೆ ಬ್ರೇಕ್ ಆಗೋದಕ್ಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಮತ್ತೊಂದಿಲ್ಲ. ದಿನಕ್ಕೊಂದು 1/2 ಗಂಟೆ ಸೈಕಲ್ ತೊಳೆದ್ರೆ ಸಾಕು, ಹಾರ್ಟ್ ವೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಜೇಬಿನ ವೆಲ್ತ್ ಸೂಪರ್ ಆಗಿರುತ್ತೆ, ಕ್ಯಾಲೋರಿ ಬರ್ನ್ ಆಗುತ್ತೆ, ಸ್ಟ್ರೆಸ್ ಮಾಯವಾಗುತ್ತೆ. ಇವತ್ತು ಸೈಕಲ್ ಅನ್ನುವಂಥದ್ದು ಅನೇಕ ರೂಪಗಳನ್ನು ಪಡ್ಕೊಂಡಿರುವಂತಹದ್ದು. ಅದಕ್ಕೆ ಮೋಟಾರ್ಗಳನ್ನು ಫಿಕ್ಸ್ ಮಾಡುವಂಥದ್ದು, ಗೇರ್ ಸೈಕಲ್ಗಳು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸೈಕಲ್ಗಳು ಬರ್ತಾ ಇವೆ. ಆದರೂ ಸಹ ಸೈಕಲ್ ಯಾವತ್ತೂ ಸಹ ಪರಿಸರ ಸ್ನೇಹಿ ಆಗಿರುತ್ತೆ. ಸೈಕಲ್ ಬಳಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಸುಂಟ್ರ ಗಾಳಿ ಚಲನಚಿತ್ರದ ಈ ಹಾಡು ಮೂಡಿ ಬರ್ತಾ ಇದೆ. ರಾಜೇಶ್ ಮತ್ತು ಮಾಲತಿ ಅವರು ಧ್ವನಿಯಾಗಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯ ರಚನೆಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:56. ಎಸ್ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ, ಜೊತೆಗೆ ಕೊಟ್ಟಂತಹ ಮಾಹಿತಿಯೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂತಹದ್ದು ಅಂಥದ ಗೊಂಬೆಗೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ನೀಲಕಂಠ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ವೀರೇಶ್ ರವಿಚಂದ್ರನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
8: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡಕ ಮನಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
9: ಆಕಾಶವಾಣಿ ಎಫ್ಎಂ ರೇನ್ಬೋ.
10: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:03. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಇದು ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ. ಅದಕ್ಕೋಸ್ಕರ ಏನ್ ಮಾಡಬೇಕು ಗೊತ್ತಲ್ಲ? 9480909013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು

ಹೇಳಿ ಕೇಳಿಸಿ ಆಲಿಸಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ತುಂಬಾ ನೋಡ್ಬೇಡಿ ಅನ್ನುವಂತಹ ಈ ಒಂದು ಗೀತೆ ಮುಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರು ಧ್ವನಿಯಾಗಿರುವಂತಹ ಅಣ್ಣ ಬಾಂಡ್ ಚಲನಚಿತ್ರದ ಹಾಡು, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಅಲ್ಲ.
1: ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆಯೊಂದಿಗೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ ಆರಂಭ ಆಗ್ಬಿಟ್ಟಿದೆ. ನಿಮ್ಮ ಸಂದೇಶಗಳು ಸಹ ರೆಡಿಯಾಗಿ ಕೂತಿದೆ ಇನ್ಬಾಕ್ಸ್ ಅಲ್ಲಿ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಹೊನ್ನೂರ್ ಅಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ನಂಬರ್ ರೆಡಿಂಗ್ ವಿತ್ 658. ನಮಸ್ಕಾರ ಶುಭೋದಯ ಅಂತ ವರಲಕ್ಷ್ಮಿಯವರು ಪೀಣ್ಯಾಯಿಂದ, ಜೊತೆಗೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅರುಣ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರ ಇಂದ ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಭೀಮಸಂದ್ರದ ಶಿವ, ದವಳಗಿರಿ

ಚಿತ್ರದುರ್ಗ ಇಂದ, ಶುಭೋದಯ ತೀರ್ಥೇಶ್ ಚನ್ನಪಟ್ಟಣ ಇಂದ, ಮೆಲೋಡಿ ಮಾಂತ್ರಿಕ ರಾಜೇಶ್ ಕೃಷ್ಣನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಅವರಿಗೋಸ್ಕರ ಅವರ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಬಂದಿದೆ. ಧನ್ಯವಾದಗಳು ತಮಗೆ. ಇನ್ನು ಸಂದೇಶವನ್ನು ಕಳಿಸಿರುವಂತಹವರು ನವಲಿಯಿಂದ ಅಭಿಷೇಕ್ ಭರತ, ವೈ ಬಿ ಚಳ್ಳಮರದ ಲಿಂಗಸಗುರು ತಾಲೂಕಿನಿಂದ, ಶುಭ ಮುಂಜಾನೆ ಅಂತ ಶ್ವೇತಾ ಚಿನ್ಮಯ, ಸುಮಾ ಮಹಂತೇಶ್ ಗಾಡ್ವಿ, ರನ್ನಾ ಬೆಳಗಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹನುಮಸಾಗರ ಇಂದ ಚಂದ್ರಶೇಖರ್ ಸಿಂಹಾಸನ ಅವರು, ಮಂಡಿಕಲ್ ಕೃಪಾ ಉಮೇಶ್ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೆಸರಮಡು ಪ್ರಸಾದ್ ಅವರು ತುಮಕೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೋಸ್ಕರ ಒಂದು ಸಖತ್ ಆಗಿರುವಂತಹ ಹಾಡು ಬೇಕು ಅಂತ ಅವಿನಾಶ್ ಅಂಜಲಿ, ಆದಿತ್ಯ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೈಕಲ್ ದಿನದ ಸಂದರ್ಭದಲ್ಲಿ ನಮಗೆ ನಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಒಂದು ಹಾಡನ್ನು ಪ್ರಸಾರ ಮಾಡಿ ನಮಗೋಸ್ಕರ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕೃಷ್ಣಮೂರ್ತಿ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ, ಸೈಕಲ್ ಮಧ್ಯದ ಕಂಬದೊಳಗಿನಿಂದ ಕಾಲು ಹಾಕ್ಕೊಂಡು ಅಂದರೆ ಕತ್ತರಿ ಹೊಡೆಯುವಂತಹ ಒಂದು ಸೈಕಲ್ ಅಭ್ಯಾಸ ಮಾಡ್ತಾ ಇದ್ವಿ, ಅವೆಲ್ಲ ನೆನಪಾಗುತ್ತೆ ನಮಗೆ ಇವತ್ತು ಈ ದಿನ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತುಂಬ ಒಂದು ಬಾಲ್ಯದ ನೆನಪುಗಳು ಅಂತಂದರೆ ಸೈಕಲ್ ಸವಾರಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇನ್ನು ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಈಗ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ಗೀತೆ ಚೇತನ್ ಅವರು ಧನಿಯಾಗಿರುವಂತಹ ಎಂದೆಂದಿಗೂ ನಗುತ್ತಿರು ನೀನು ಅನ್ನುವಂತಹ ಗೀತೆ. ಜಾಕ್ಸನ್ ಚಲನಚಿತ್ರದ ಹಾಡು, ವೀರ್ ಸಮರ್ಥ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಜೊತೆಗೆ ಸಂದೇಶವನ್ನು ಕಳಿಸ್ತಾರಿ. 9480901013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಕಳಿಸಿ. ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ವಿಜಯವಾಣಿ ಚಲನಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರು ಹಾಡಿಗಿದ್ದನಿಯಾಗಿದ್ರು. ರಾಜಾ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸದ್ಯಕ್ಕೆ ಯಾವೆಲ್ಲ ನಿಮ್ಮ ಸಂದೇಶಗಳು ಬಂದಿದೆ ಅಂತ ನೋಡುವಂತಹ ಸಮಯ. ಬೋಪಾ ವೆಂಕಟೇಶ್

ಮಂಡ್ಯ ಜಿಲ್ಲೆಯಿಂದ ಸವಿತಾ ವೇದಾ ವಿನೋದ್ ಕುಟುಂಬದವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠ ಇಂದ, ದಾವಣಗೆರೆಯಿಂದ ಪ್ರೊಫೆಸರ್ ಮಂಜುನಾಥ್ ಸಜ್ಜನ್, ರಮೇಶ್ ಪೂಜಾರ್ ಷಣ್ಮುಖ ಬಿ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರಾ ಕೊಕ್ಕನೂರಿನಿಂದ, ಬೆಳಗಾವಿಯಿಂದ ಸಂತೋಷ್ ಅವರು, ಸಂತೋಷ್ ಧೂಪನಾಳ್ ಅವರು ನಮಸ್ಕಾರ, ನಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ. ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಮತ್ತು ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಇನ್ನು ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಹಾಡುಗಳು ಪ್ರಸಾರವಾಗುತ್ತೆ, ವೆಯ್ಟ್ ಮಾಡ್ತಾ ಇರಿ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಫ್ರಮ್ ಮುತ್ತಿನ ಹಾರ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಇದು ನಮ್ಮ ದೇಶ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರೆ ಸ್ನೇಹಿತರ, ಬೆಂಗಳೂರು ಲತಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಎಆರ್ ಸಭಾಪತಿ ಅವರ ಸಾಹಿತ್ಯ ರಚನೆಯಲ್ಲಿ, ಆರ್ ರತ್ನ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಾ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ನೋಡೋದಾದರೆ, ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗ ಇಂದ, ಶರತ್ ಹಾಗೂ ಪದ್ಮಜ ಬಿಡ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ದೇವಾನಂದ ಇಟಗಿ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ ಅಂತ ಹೇಳ್ತಿದ್ರೆ, ಎನ್ ಆರ್ ಪುರ ಬಲರಾಮ ವೆಂಕಟೇಶ್ ತರುಣ್ ಧರ್ಮೇಂದ್ರ ಅವರು, ಧನ್ಯವಾದಗಳು, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಗಾಳಿ ಮತ್ತು ಚಲನಚಿತ್ರದ ಹಾಡಿಗೋಸ್ಕರ ಹಿಪ್ಪರಗಿಯಿಂದ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆ ಮತ್ತು ಮನೆಯವರು ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರನ್ನ ಬೆಳಗಲಿ ಮಹಾಲಿಂಗಪ್ಪ ಕಳ್ಳಿಬಡ್ಡಿ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರ ಇಂದ, ಜೊತೆಗೆ ರೂಪಾ ಲಕ್ಷ್ಮೀಕಾಂತ್, ಯಶವಂತ ತೇಜಸ್ವಿನಿ, ಚನ್ನನಕುಂಟೆ, ಶಿರಾ ಇಂದ, ಓಕೆ ನಮಗೋಸ್ಕರ ಹಾಡನ್ನು ಪ್ರಸಾರ ಮಾಡಿ ಅಂತ, ಚಂದ್ರಶೇಖರ್, ರಿಷಬ್ ದೇವರಾಯ, ಜಯಲಕ್ಷ್ಮಿ, ಅಂಜನ್ ಕುಮಾರ್, ಲಲಿತ್ ಕುಮಾರ್, ವಿದ್ಯಾರಣ್ಯಪುರ ಇಂದ. ಪ್ರೇಮಕ್ಕೂ ಪರ್ಮಿಟೆ ಚಲನಚಿತ್ರದ ಹಾಡಿಗೋಸ್ಕರ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ, ರೇಣುಕಾ ನರಸಿಂಹ ಪಾದರಾಯನಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬೆಳಗಾವಿ ಇಂದ ಸಂತೋಷ್ ಧೂಪನಾಳ್ ಅವರು, ಇನ್ನು ಶುಭೋದಯ, ನಮಸ್ಕಾರ ಸರ್, ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ಸಾಯಿಪ್ರಿಯಾ, ಸುನೀತಾ, ಚಿನ್ನು ಮತ್ತು ಮಿನ್ನು ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಶುಭೋದಯ ಕನ್ನಡ ಕಾಮನವಿಲ್ಲು, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂಪತ್ ಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 115 ಸಂದೇಶವನ್ನು ಕಳಿಸಿರುವಂತಹವರು ದೀಪ್ತಿ ಅವರು ರಾಮದುರ್ಗ ಇಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ, ಬಯಸದೆ ಬಳಿ ಬಂದೆ, ಈ ಒಂದು ಸಾಹಿತ್ಯ ಇರುವಂತಹ ಗೀತೆ. ಗಾಳಿ ಮಾತು ಚಲನಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480901013 9480901013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನ, ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನ ಕಳಿಸ್ಕೊಡಿ. ನಿಮ್ಮ ಜೊತೆಯಾಗಿರುವುದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ.

ಜೋಗ್ ಫಾಲ್ಸ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ನಂದಿತಾ ಮತ್ತು ಚೇತನ್ ಅವರು ಧ್ವನಿಯಾಗಿದ್ರು. ಕೆ ಕಲ್ಯಾಣವರ ಸಾಹಿತ್ಯ ರಚನೆಯಲ್ಲಿ ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಅರುಣಾ ಮೈತ್ರಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಎನ್ ಶ್ರೀಕಂಠ ಯಲಹಂಕ ಉಪನಗರ ಇಂದ ಶುಭೋದಯ ಕನ್ನಡ ಕಾಮನಬಿಲು ಅಂತ ಸುನಿಲ್ ಡಿ ಜೋಶಿ ಆಳಂದ ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಇನ್ನು ಚಟ್ಟಿಮಾನಿ ಅವರು, ಶ್ರುತಿ ಚಟ್ಟಿಮಾನಿ, ಮೌನಿಕಾ, ಹೇಮಾವತಿ, ಶ್ವೇತಾ, ಸ್ವಾತಿ, ಶೈಲ, ರಿಷಿಕಾ, ಭಾಗಮಂಡಲ, ಕೊಡಗುವಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂದೇಶವನ್ನು ಕಳಿಸಿರುವಂಥವರು ನಿಖಿತ್ ಕುಮಾರ್, ಗುರುಕುಮಾರ್. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಬೆಳಗಿನ ಶುಭೋದಯಗಳು ಅಂತ ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರ ಇಂದ, ಮಾದನ ಹಿಪ್ಪರಗಿಯಿಂದ ಭಾಗ್ಯ ಜ್ಯೋತಿ ಬದ್ರೆ ಮತ್ತು ಕುಟುಂಬದವರು, ಗಾನಸಮ್ಮ ಪಟ್ಟಸೋಮನಹಳ್ಳಿಯಿಂದ, ರಾಣಿಬೆನ್ನೂರಿಂದ ಸೌಭಾಗ್ಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಣರಂಗ ಚಲನಚಿತ್ರದ ಹಾಡಿಗೋಸ್ಕರ ರಾಚಯ್ಯ ಎಂ ಹಿರೇಮಠ ಅವರು, ಜೊತೆಗೆ ಜಯಣ್ಣ ಶಶಿವಾಳ್ ಅರಸೀಕೆರೆ ತಾಲೂಕಿನಿಂದ, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ವಿನಯ್ ಪವಿತ್ರ ನಾಗರತ್ನ ವಿನೋಬಾನಗರ ಶಿವಮೊಗ್ಗ ಇಂದ, ನಂಬರ್ ಎಂಡಿಂಗ್ ವಿತ್ 749 ಇವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಚ್ ವಿ ಜಯರಾಮೂರು ರಾಜಾಜಿನಗರ ಇಂದ, ಇನ್ನು ನಾರಾಯಣಾಚಾರಿ ಮುಳ್ಳೂರು ಹುಣಸೂರಿನಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಮಹೇಶ್ ನೇತ್ರಾ ಸಿರಾ ಇಂದ, ಜೊತೆಗೆ ಜೀವನಚಕ್ರ ಚಿತ್ರದ ಹಾಡಿಗೋಸ್ಕರ ಮಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ ಈ ಒಂದು ಹಾಡಿಗೆ. ಇವತ್ತು ರಾಜೇಶ್ ಕೃಷ್ಣನ್ ಅವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತುಂಬ ಸಂದೇಶಗಳು ಬರ್ತಾ ಇದೆ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಲನಚಿತ್ರದ ಈ ಹಾಡು ನಿಮಗಾಗಿ.

ಪ್ರತಾಪ್ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರೆ ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ನಾರಾಯಣಾಚಾರಿ ಮುಳ್ಳೂರಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಜೊತೆಗೆ ರಾಮದುರ್ಗದಿಂದ ಸುರೇಶ್ ಅವರು ನಮಸ್ಕಾರ ಅಂತ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತಿನ್ಯಾರು ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಮಾಲೂರಿನಿಂದ ಚಂದ್ರು ಅಭಿಲಾಷ್ ರೇಣುಕಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ವೆರಿ ಕುಮಾರ್ ಗುಡ್ ಮಾರ್ನಿಂಗ್. ಇನ್ನು ಬಿ ಕೆ ಶಿವಕುಮಾರ್ ಸಿಂಗಟಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಖತ್ ಸಾಂಗು, ಸೂಪರ್ ಆಗಿತ್ತು ಅಂತ ಸಂದೇಶವನ್ನು ಕಳಿಸಿರುವಂತಹವರು ಸುಧಾ ಬೂದಿಹಾಳ್. ಜೊತೆಗೆ ಹಾವೇರಿಯಿಂದ ಅನಿತಾ ತಿರುಮಲೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ಲ ಅಂತಂದರೆ ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ. ಸಖತ್ ಸಾಂಗು ಕಾರ್ಯಕ್ರಮ ನಾಳೆನೂ ಇರುತ್ತೆ, ಪ್ರತಿದಿನ ಕಾರ್ಯಕ್ರಮ ಇರುತ್ತೆ. ನಿಮಗಿಷ್ಟವಾಗಿರುವಂಥ ಗೀತೆಗಳನ್ನು ನೀವು ಕೇಳ್ಬೋದು ಸಂದೇಶವನ್ನು ಕಳಿಸೋದ್ರ ಮುಖಾಂತರ ಅಂತ ಹೇಳ್ತಾ, ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದ ಕೊನೆಯ ಗೀತೆಗಳಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಮತ್ತೆ ಮುಂದಿನ ಕಾರ್ಯಕ್ರಮ ಇನ್ನೇನು 10 ಗಂಟೆಗೆ ಸಮೀಪಿಸ್ತಾ ಇದೀವಿ. 10 ಗಂಟೆಗೆ ಸರಿಯಾಗಿ ನಿಮ್ಮ ಜೊತೆ ಆಗ್ತೀನಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರ ಸಮಯ ಆಗ್ತಾ ಇದೆ 10:01. ಹೌದು, ಸಿನಿ ಚಿತ್ರೈ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಕಿವಿಯ ಪರದೆಯ ಮೇಲೆ ಬೆಳ್ಳಿ ಪರದೆಯ ಮ್ಯಾಜಿಕ್ ಸೃಷ್ಟಿಸುವಂತಹ ನಿಮ್ಮ ನೆಚ್ಚಿನ ಈ ಒಂದು ಸಿನಿ ಚಿತ್ರೈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾವು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಚಿತ್ರಮಂದಿರಕ್ಕೆ ಬರುವಂತಹ 100 ಸಿನಿಮಾಗಳಲ್ಲಿ ಕೆಲವು ಗಲ್ಲಾಪೆಟ್ಟಿಗೆಯಲ್ಲಿ ಗೆಲ್ತವೆ, ಇನ್ನು ಪ್ರಶಸ್ತಿಗಳನ್ನು ಸಹ ಕೆಲವೊಂದು ಗೆಲ್ಲುವಂತಹ ಉದಾಹರಣೆಗಳನ್ನು ಸಹ ನೀವು ಕೇಳಿರಬಹುದು. ಆದರೆ ಇದೆಲ್ಲದರ ಮಧ್ಯೆ, ಇದರೆಲ್ಲರ ಆಚೆಗೆ ಕೇವಲ ಕೆಲವು ಸಿನಿಮಾಗಳು ಮಾತ್ರ ಜನರ ಮನಸ್ಸನ್ನು ಗೆದ್ದು ತಲೆಮಾರುಗಳು ಕಳೆದರೂ ಸಹ ಜನರ ಕ್ರೇಜ್ ಕಮ್ಮಿ ಆಗದೆ ಕಲ್ಟ್ ಕ್ಲಾಸಿಕ್ ಆಗಿ ಉಳಿದ್ಬಿಡ್ತವೆ. ಹೌದು, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಜರ್ನಿಯಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಸ್ಯಾಂಡಲ್ವುಡ್ನ ಅಂತಹದ್ದೇ ಕೆಲವೊಂದು ಅದ್ಭುತ ಬ್ರೇಕಿಂಗ್ ದ ರೂಲ್ಸ್ ಸಿನಿಮಾಗಳ ಬಗ್ಗೆ. ಒಮ್ಮೆ ನೋಡಿದ್ರೆ ಸಾಕಾಗೋದಿಲ್ಲ, ಮತ್ತೆ ಮತ್ತೆ ನೋಡಿ ಕೊಂಡಾಡಬೇಕು ಅನ್ನುವಂತಹ ಆ ಸಿನಿಮಾಗಳ ಸೀಕ್ರೆಟ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ರೌಡಿಸಂ ಹಿನ್ನೆಲೆಯ ಸಿನಿಮಾಗಳಿಗೆ ಹೊಸ ಭಾಷೆ ಬರೆದಂತಹ, ಕನ್ನಡ ಚಿತ್ರರಂಗದ ದಿಕ್ಕು ಬದಲಿಸಿದಂತಹ ಆಲ್ ಟೈಮ್ ಕಲ್ಟ್ ಸಿನಿಮಾ ಓಂ ಚಿತ್ರದ ಈ ಎವರ್ಗ್ರೀನ್ ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧನಿಯಾಗಿರುವಂತಹ ಈ ಒಂದು ಗೀತೆ ಹೇ ದಿನಕರ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ವೆಲ್ಕಮ್ ಬ್ಯಾಕ್ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಇದುವರೆಗೂ ಕೇಳ್ತಾ ಇದ್ರಿ ಉಪೇಂದ್ರ ಚಲನಚಿತ್ರದ ಈ ಒಂದು ಹಾಡು ಮನೋ ಮತ್ತು ಸಂಗಡಿಗರ ಧ್ವನಿಯಾಗಿದ್ರು. ಉಪೇಂದ್ರ ಅವರ ಸಾಹಿತ್ಯ ರಚನೆಯಲ್ಲಿ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಇವತ್ತಿಗೂ ಸಹ ಓಂ ಚಲನಚಿತ್ರದ ಹಾಡುಗಳನ್ನ ಕೇಳ್ತಾ ಇದ್ರೆ ಅದೇ ಹಳೆಯ ಕದರ್, ಅದೇ ರೋಮಾಂಚನ ಆಗುತ್ತೆ. ರಿಯಲ್ ರೌಡಿಗಳನ್ನೇ ಪರದೆಯ ಮೇಲೆ ತಂದು ರೌಡಿಸಂ ಪ್ರೀತಿಯ ಮುಂದೆ ಎಷ್ಟು ಶೂನ್ಯ ಅಂತ ತೋರಿಸಿದಂತಹ ಉಪೇಂದ್ರ ಅವರ ನಿರ್ದೇಶನ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ನಟನೆಯ ಆ ಜಗಲ್ ಬಂದು ಇದೆಯಲ್ಲ, ಸೊ ಅದು ನಿಜಕ್ಕೂ ಸಹ ಸ್ಯಾಂಡಲ್ವುಡ್ನ ಅತಿದೊಡ್ಡ ಕಲ್ಟ್ ಮೈಲುಗಲ್ಲು ಅಂತಲೇ ಗುರುತಿಸಬಹುದು. ಅಷ್ಟೇ ಯಾಕೆ, ಅದಾದ ಮೇಲೆ ಸ್ವತಃ ಉಪೇಂದ್ರ ಅವರು ತೆರೆಯ ಮೇಲೆ ಬಂದು ನಾನು ಅನ್ನೋ ಅಹಂಕಾರದ ಬಗ್ಗೆ ಸೃಷ್ಟಿಸಿದಂತಹ ಉಪೇಂದ್ರ ಸಿನಿಮಾ ಇಡೀ ಭಾರತೀಯ ಚಿತ್ರರಂಗವೇ ಬೆರಗಾಗುವಂತೆ ಮಾಡುತ್ತೆ. ಕಮರ್ಷಿಯಲ್ ಸಿನಿಮಾದ ವ್ಯಾಖ್ಯಾನವನ್ನೇ ಬದಲಿಸಿದಂತಹ ಕೀರ್ತಿ ಈ ಸಿನಿಮಾಗಳಿಗೆ ಸಲ್ಲುತ್ತೆ. ಮನಿ, ಆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳ ಸಾಲಿಗೆ ಸೇರಿದಂತಹ ಉಪೇಂದ್ರ ಅವರದ್ದೇ ಮತ್ತೊಂದು ವಿಭಿನ್ನ ಚಿತ್ರ ಏ ಸಿನಿಮಾದ ಈ ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿದೆ. ಮತ್ತೆ ಆಗ್ತಾಡ, ಈ ಹಾಡು ಇದೀಗ ಮುಡಿ ಬರ್ತಾ ಇದೆ, ಮಾರಿಕೊಂಡು ಹೋರಿ ಮ್ಯಾಗೆ ಅನ್ನುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸ್ನೇಹಿತರೆ, ನಿಮ್ಮ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾವು ಬರೀ ನೈಂಟೀಸ್ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಇತ್ತೀಚಿನ ವರ್ಷಗಳಲ್ಲೂ ಸಹ ಕನ್ನಡದಲ್ಲಿ ಕಲ್ಟ್ ಸಿನಿಮಾಗಳು ಬರ್ತಾ ಇವೆ, ಬಂದಿವೆ. ಕನ್ನಡ ಚಿತ್ರರಂಗದಲ್ಲಿ ಕ್ರೌಡ್ ಫಂಡಿಂಗ್ ಮುಖಾಂತರ ಸಿನಿಮಾ ಮಾಡಬಹುದು ಅಂತ ತೋರಿಸಿಕೊಂಡಂತಹ, ಪ್ರೇಕ್ಷಕರ ಮೆದುಳಿಗೆ ಕೆಲಸ ಕೊಟ್ಟಂತಹ ಸಿನಿಮಾ ಪವನ್ ಕುಮಾರ್ ಅವರ ಲೂಸಿಯಾ. ಈಗಷ್ಟೇ ಆ ಒಂದು ಚಲನಚಿತ್ರದ ಹಾಡನ್ನ ಕೇಳ್ತಾ ಇದ್ರಿ. ನವೀನ್ ಸಜ್ಜೋರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಪ್ರೊಜೆಕ್ಟರ್ ಆಪರೇಟರ್ನ ಒಬ್ಬನ ಕನಸು ಮತ್ತು ನನಸಿನ ನಡುವೆ ಆ ಒಂದು ಸೈಕಾಲಜಿಕಲ್ ಆಟ ಇದೆಯಲ್ಲ, ಇವತ್ತಿಗೂ ಸಹ ನಮ್ಮನ್ನ ಬೆರಗುಗೊಳಿಸುತ್ತೆ. ಅದೇ ರೀತಿ ಕರಾವಳಿಯ ಭೂತಕೋಲದ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ಗೆ ಹೊಸ ಕಳೆ ತಂದುಕೊಟ್ಟಂತಹ ಅನೂಪ್ ಭಂಡಾರಿ ಅವರ ರಂಗಿತ ರಂಗ, ಈ ಸಿನಿಮಾಗಳು ಸಹ ಸ್ಯಾಂಡಲ್ವುಡ್ಗೆ ಹೊಸ ಪ್ರೇಕ್ಷಕರನ್ನ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಡ್ತವೆ. ಹಾಗಾದ್ರೆ ನೀವು ಹೇಳಿ, ನಿಮ್ಮ ಲಿಸ್ಟಲ್ಲಿ ಇರುವಂತಹ ಆ ಒಂದು ಕಲ್ಟ್ ಸಿನಿಮಾಗಳು ಯಾವುದು, ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹದ್ದು, ನಿಮ್ಮನ್ನು ತುಂಬಾ ಕಾಡದಂತಹ ಒಂದು ಚಲನಚಿತ್ರ, ಆ ಚಲನಚಿತ್ರದ ಗೀತೆಗಳಾಗಿರಬಹುದು ಅಥವಾ ಒಟ್ಟಾರೆ ಆ ಚಲನಚಿತ್ರ ಆಗಿರಬಹುದು, ಅದರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಕಲ್ಟ್ ಸಿನಿಮಾಗಳ ಪಟ್ಟಿಯಲ್ಲಿರುವಂತಹ ಈ ಒಂದು ಚಲನಚಿತ್ರದ ಹಾಡು, ರಂಗಿ ತರಂಗ ಚಲನಚಿತ್ರದ ಅಕ್ಕಪಕ್ಕ ಹಕ್ಕಿಪುಕ್ಕ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಅನೂಪ್ ಭಂಡಾರಿ ಮತ್ತು ಸುಚಿತ್ರ ಲತಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಅನೂಪ್ ಭಂಡಾರಿಯವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಯಾರ್ ರಶೀದ್ ಸ್ಟಾರ್ಟ್ ಮಾ.
1: ಎಲ್ಲರೂ ಆಡ್ತಾರೆ ಮನ್ಸಿಗೆ ಬಂದಂತೆ, ನನ್ ಮಾತು ಎಲ್ಲಿ ಕೇಳ್ತಾರೆ ಈ ಜನತೆ. ನಾನ್ ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ, ಇವರಿಗೆಲ್ಲ ಜಗತ್ತು.

ಪೆಟ್ರೋಲ್ ಅಲ್ಲಿ ಓಡಲ್ವಂತೆ, ಟ್ರೈ ಮಾಡಿ ನೋಡಕ್ ಇವ್ರಿಗೇನ್ ದಾಡಿ ಅಂತೆ, ಇಲ್ಲಿ ಎಲ್ಲಾ ಸ್ಟೋರಿಗಳು ಬರೀ ಅಂತೆ ಕಂತೆ. ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನನ್ಗೊತ್ತಿಲ್ಲಪ್ಪ, ಎಲ್ಲ ಉಳಿದವರು ಕಂಡಂತೆ.

ಉಳಿದವರು ಕಂಡಂತೆ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇತ್ತೀಚಿನ ವರ್ಷಗಳಲ್ಲಿ ಕಲ್ಟ್ ಅನ್ನೋ ಪದಕ್ಕೆ ಹೊಸ ಅರ್ಥ ಕೊಟ್ಟಿದ್ದು ಕರಾವಳಿಯ ಪ್ರತಿಭೆಗಳು. ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾ ನೆನಪು ಮಾಡ್ಕೊಳ್ಳಿ. ಈಗಷ್ಟೇ ಒಂದು ಹಾಡನ್ನ ಕೇಳ್ತಾ ಇದ್ರೆ ಅಲ್ವಾ, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈ ಒಂದು ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರೋಷಮನ್ ಶೈಲಿಯಲ್ಲಿ ಕತೆ ಹೇಳಿದಂತಹ ಆ ರೀತಿ, ಜೊತೆಗೆ ರಿಚಿ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಇವತ್ತಿಗೂ ಸಹ ಯುವಕರ ಫೇವರೇಟ್ ಆಗಿರುವಂತಹದ್ದು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಗರುಡ ಗಮನ ವೃಷಭ ವಾಹನ ಸಿನಿಮಾ, ಹರಿ ಮತ್ತು ಶಿವ ಅನ್ನೋ ಇಬ್ಬರು ಗ್ಯಾಂಗ್ಸ್ಟರ್ಗಳ ಕಥೆಯನ್ನ ಶಿವತಾಂಡವ ಸ್ತೋತ್ರದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಂತಹ ಆ ಮೇಕಿಂಗ್ ಇದೆಯಲ್ಲ, ಅದು ನಿಜವಾದಂತಹ ಕಲ್ಟ್ ಅಂತಂದ್ರೆ. ಯಾವುದೇ ಹಳೆ ಸೂತ್ರಗಳನ್ನ ಬಳಸದೆ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸಿದಂತಹ ಸಿನಿಮಾಗಳಿವು. ಈಗ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಪಲ್ಲವಿಗೌಡ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಆಲ್ ಟೈಮ್ ಫೇವರೇಟ್ ಮೂವಿ ಅಂತಂದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಬಂಗಾರದ ಮನುಷ್ಯ. ಈ ಸಿನಿಮಾವನ್ನ ಎಷ್ಟು ಬಾರಿ ಆದರೂ ನೋಡ್ತಾನೆ ಇರ್ತೀನಿ, ಬೇಜಾರ್ ಆಗೋದೇ ಇಲ್ಲ ನನಗೆ ಅಂತ ಹೇಳ್ತಿದ್ರೆ. ಕಲ್ಟ್ ಸಿನಿಮಾ ಬಕೆಟ್ನಲ್ಲಿರುವಂತಹ ಒಂದು ಸಿನಿಮಾಗಳಿವು. ಇನ್ನು ಮತ್ತೆ ಮತ್ತೆ ನೋಡುವಂತಹ ಚಲನಚಿತ್ರಗಳು ಅಂತಂದ್ರೆ ಮುಂಗಾರು ಮಳೆ, ರಾಜಕುಮಾರ, ಬೆಳದಿಂಗಳ ಬಾಲೆ, ಉಪೇಂದ್ರ, ಪಂಚರಂಗಿ, ಈ ಒಂದು ಚಿತ್ರಗಳು ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಶಿವಲಿಂಗಪ್ಪ ಬದ್ರೆ ಮತ್ತು ಮನೆಯವರು ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗ ಇಂದ ಧನ್ಯವಾದಗಳು. ತಮಗೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈ ಸಿನಿಚಿಟ್ಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಅರ್ಪಿತಾ ಅವರು ಬೆಂಗಳೂರಿನಿಂದ ಮೈಂಡ್ ಬ್ಲೋಯಿಂಗ್ ಸಾಂಗ್ ಸೂಪರ್ ಆಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಜಾಲವಾದಿ, ಮಹಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರೇಮಲೋಕ ಚಲನಚಿತ್ರದ ಹಾಡುಗಳು ಯಾವತ್ತೂ ಸಹ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ರಣಧೀರ, ಸೂರ್ಯವಂಶ, ಕೋಟಿಕೊಬ್ಬ, ಕನಸುಗಾರ, ಇವೆಲ್ಲವೂ ಸಹ ನಮ್ಮ ಕಲ್ಟ್ ಲಿಸ್ಟಲ್ಲಿ ಇರುವಂತಹ ಸಿನಿಮಾಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಅರ್ಧ ಗಂಟೆ ಕ್ರಮಿಸಿದ್ದೀವಿ, ಇನ್ನು ಅರ್ಧ ಗಂಟೆ ಇದೆ. ಸೂಪರ್ ಹಿಟ್ ಆಗಿರುವಂತಹ ಕಲ್ಟ್ ಸಿನಿಮಾಗಳ ಹಾಡುಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹ ಈ ಗೀತೆ ಗರುಡ ಗಮನ ವೃಷಭ ವಾಹನ ಚಲನಚಿತ್ರದ ಹಾಡು. ಚೈತ್ರಾಜೆ ಆಚಾರ್ ಅವರು ಈ ಒಂದು ಹಾಡಿಗೆ ಧನಿಯಾಗಿದ್ದಾರೆ. ಇದೀಗ ನಿಮಗಾಗಿ ಈ ಗೀತೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ
4: ಮ್ಯೂಸಿಕಲಿ ಯೋರ್ಸ್.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:36. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಇತ್ತೀಚಿನ ವರ್ಷಗಳಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಕಲ್ಟ್ ಸ್ಟೇಟಸ್ ಪಡೆದಂತಹ ಸಿನಿಮಾ ಅಂತಂದ್ರೆ ಅದು ರಿಷಬ್ ಶೆಟ್ಟಿ ಅವರ ಕಾಂತಾರ. ಹೌದು, ಕರಾವಳಿಯ ದೈವಾರಾಧನೆ, ಕಂಬಳ ಮತ್ತು ಮಣ್ಣಿನ ಸೊಗಡಿನ ಕಥೆಯನ್ನ ಇಟ್ಕೊಂಡು ರಿಷಬ್ ಶೆಟ್ಟಿ ಅವರು ಸೃಷ್ಟಿಸಿದಂತಹ ಆ ಜಾದು ಇದೆಯಲ್ಲ, ಅದು ಕಲ್ಟ್ ಸಿನಿಮಾಗಳ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಸಿನಿಮಾದ ಕೊನೆಯ 20 ನಿಮಿಷಗಳ ಆ ದೈವಿಕ ಅವತಾರ, ಆ ಗೂಸ್ ಬಂಪ್ಸ್ ತರಿಸುವಂತಹ ಕ್ಲೈಮ್ಯಾಕ್ಸ್ ಇವತ್ತಿಗೂ ಸಹ ಪ್ರೇಕ್ಷಕರ ಮನಸ್ಸಿನಿಂದ ಆಚೆ ಬಂದಿಲ್ಲ. ಸ್ಥಳೀಯ ಕಥೆಯೊಂದನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಪ್ರೇಕ್ಷಕರನ್ನ ಥಿಯೇಟರ್ನಲ್ಲಿ ಮಂತ್ರ ಮುಗ್ಧರನ್ನಾಗಿಸಿದಂತಹ ಹೆಗ್ಗಳಿಕೆ ಕಾಂತಾರ ಚಿತ್ರದ್ದು. ಬಿಡುಗಡೆಯಾದಾಗ ಸಾಮಾನ್ಯ ಸಿನಿಮಾವಾಗಿ ಬಂದು ನಂತರ ಇಡೀ ದೇಶವೇ ಕೊಂಡಾಡುವಂತೆ ಮಾಡಿದ್ದು ಇದರ ಒಂದು ಕಲ್ಟ್ ಮ್ಯಾಜಿಕ್ ಅಂತ ನಾವು ಗುರುತಿಸಬಹುದು. ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಗಣೇಶ್ ಅವರು ಕುವೈತಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂದೇಶವನ್ನ ಕಳಿಸಿರುವಂತಹವರು, ನನಗೆ ಕರಿಯಾ ಫಿಲಂ ಅಂತಂದ್ರೆ ತುಂಬಾನೇ ಇಷ್ಟ, ತುಂಬಾ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ FM ರೈನ್ಬೋ ಅಂತ ಕಾರವಾರದಿಂದ ನವ್ಯ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಡೀ ಭಾರತೀಯ ಚಿತ್ರರಂಗವೇ ಬೆರಗಾಗುವಂತೆ ಮಾಡಿದಂತಹ ಬಿ ಅಜನೀಶ್ ಲೋಕನಾಥ್ ಸಂಗೀತದ ಕಾಂತಾರ ಚಿತ್ರದ ಆ ಡಿವೈನ್ ಹಿಟ್ ಸಾಂಗ್ ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಯಿ ವಿಘ್ನೇಶ್ ಅವರು ಈ ಒಂದು ಹಾಡಿಗೆ ಧನಿಯಾಗಿದ್ದಾರೆ.

ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಓಡಿ ದಾಖಲೆ ಬರೆದಂತಹ ಸಿನಿಮಾ ನೀವು ಈಗಷ್ಟೇ ಕೇಳದಂತಹ ಮುಂಗಾರು ಮಳೆ ಚಲನಚಿತ್ರ. ಹೌದು, ಮಳೆ ದೇವದಾಸ ಅನ್ನುವಂತಹ ಒಂದು ಆ ಮೊಲದ ಕಲ್ಪನೆ, ಮನೋಮೂರ್ತಿ ಅವರ ಸಂಗೀತ ಒಂದು ಇಡೀ ತಲೆಮಾರಿನ ಪ್ರೇಕ್ಷಕರನ್ನ ಹುಚ್ಚೆಪ್ಪಿಸಿತ್ತು. ನಟ ಗಣೇಶ್ ಅವರನ್ನ ಸ್ಟಾರ್ ಪಟ್ಟಕ್ಕೇರಿಸಿದಂತಹ ಚಿತ್ರ ಇದು. ಪ್ರೀತಿ ಅಂದರೆ ಕೇವಲ ಒಂದಾಗೋದಲ್ಲ, ಅದರ ಆಚೆಗಿನ ನೋವು ಕೂಡ ಒಂದು ಸುಂದರವಾದಂತಹ ಕಾವ್ಯ ಅಂತ ಕಲಿಸಿಕೊಟ್ಟಂತಹ ಸಿನಿಮಾ ಮುಂಗಾರು ಮಳೆ. ಈ ಚಿತ್ರ ಕನ್ನಡ ಸಿನಿಮಾ ಮಾರ್ಕೆಟ್ ಅನ್ನೇ ಬದಲಾಯಿಸ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಏನ ಅಲ್ಲ. ಇನ್ನು ಕನ್ನಡ ಚಿತ್ರರಂಗದ ಗಡಿಯನ್ನು ದಾಟಿ ಜಾಗತಿಕ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡಿದಂತಹ ಸಿನಿಮಾ, ಎಸ್ ದಟ್ ಈಸ್ KGF ಚಾಪ್ಟರ್ 1 ಮತ್ತು 2, ರಾಕಿ ಬಾಯ್ ಕ್ಯಾರೆಕ್ಟರ್ ಬಿಲ್ಡಪ್, ಡಾರ್ಕ್ ಅಪ್ರೋಚ್ ಮೇಕಿಂಗ್ ಮತ್ತು ರವಿ ಬಸ್ರೂರ್ ಅವರ BGM ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೊಸದೊಂದು ದಾಖಲೆಯನ್ನು ಬರೆಯುತ್ತೆ, ಜೊತೆಗೆ ಮಾಸ್ ಎಲಿವೇಷನ್ ಟ್ರೆಂಡನ್ನು ಸೃಷ್ಟಿ ಮಾಡುತ್ತೆ. ಮಾಸ್ ಸಿನಿಮಾಗಳ ವ್ಯಾಖ್ಯಾನವನ್ನೇ ಜಾಗತಿಕ ಮಟ್ಟದಲ್ಲಿ ಬದಲಾಯಿಸಿದಂತಹ ಹೆಮ್ಮೆ ನಮ್ಮ KGF ಚಲನಚಿತ್ರದ್ದು. ಸಲಾಂ ರಾಕಿ ಬಾಯ್ ಅನ್ನುವಂತಹ ಡೈಲಾಗ್ ಯಾವತ್ತಿಗೂ ಸಹ ಪ್ರತಿಯೊಬ್ಬ ಮಾಸ್ ಸಿನಿಮಾ ಪ್ರೇಮಿಯ ಮಂತ್ರವಾಗಿರುತ್ತೆ. ಎಸ್, ಈಗ ಅದೇ ಚಲನಚಿತ್ರದ ಒಂದು ಹಾಡು ಮೂಡಿ ಬರ್ತಾ ಇದೆ, ಸಲಾಂ ರಾಕಿ ಬಾಯ್ ಅನ್ನುವಂತಹ ಆಗಿದೆ. ವಿಜಯಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ FM 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರ, ಸಮಯ ಆಗ್ತದೆ 10:52. ಸಮಯ ಓಡೋದೇ ಗೊತ್ತಾಗಲ್ಲ, ಯಾಕೆಂದ್ರೆ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡುವಾಗ, ಅದು ನಮಗೆ ಇಷ್ಟವಾದಂತಹ ಕಲ್ಟ್ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ಸಮಯ ಹೇಗೆ ಹೋಗುತ್ತೆ ಅನ್ನುವಂಥದ್ದೇ ನಮ್ಮ ಅರಿವಿಗೆ ಬರೋದೇ ಇಲ್ಲ. ಈ ಕಲ್ಟ್ ಕ್ಲಾಸಿಕ್ ಸಿನಿಮಾಗಳು ನಮಗೆ ಒಂದು ವಿಷಯವನ್ನು ನಿರೂಪಣೆ ಮಾಡ್ತವೆ. ಸಿನಿಮಾಗೆ ಬರೀ ದೊಡ್ಡ ಬಜೆಟ್, ಸೂಪರ್ ಸ್ಟಾರ್ಗಳು ಮಾತ್ರ ಮುಖ್ಯವಲ್ಲ, ಅದರಾಜಿಗಿನ ಹೊಸ ಆಲೋಚನೆ, ಹೊಸ ಕಥೆ ಹೇಳುವಂತಹ ಧೈರ್ಯ ಇದ್ರೆ ಆ ಸಿನಿಮಾ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು. ಕನ್ನಡ ಚಿತ್ರರಂಗ ಇಂತಹ ಪ್ರಯೋಗಗಳಿಗೆ ಯಾವಾಗಲೂ ಸಹ ತೆರೆದುಕೊಂಡಿದೆ ಅನ್ನೋದಕ್ಕೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂತಹ ಸಿನಿಮಾಗಳೇ ಸಾಕ್ಷಿ. ಇವತ್ತಿನ ಈ ಸಿನಿಮಾ ಪಯಣ ನಿಮಗೆ ಇಷ್ಟ ಆಯಿತು ಅಂತ ನಂಬಿದ್ದೀನಿ. ಮುಂದಿನ ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾರಿ, ಕೇಳಿಸ್ತಾರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಟಾಟಾ, ಬಾಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಟೈಮ್, ಬೈ ಬೈ. ಮುಂದಿನ ವಾರ ಮತ್ತೆ ಸಿಗೋಣ. 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ, ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಆಕಾಶವಾಣಿ ಎಫ್ಎಂ ರೈಮೋ ಕೇಳ್ತಾ ಇದ್ದೀರಿ. 11:02 ಅಂದ್ರೆ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಆ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಸಂದೇಶ ಕಳಿಸ್ತೀರಿ, ಈ ಸಮಯಕ್ಕೆ ಖುಷಿಯಾಗತ್ತೆ. ನಮಗಾಗಿ ಒಂದಷ್ಟು ಒಳ್ಳೆಯ ಗೀತೆಗಳನ್ನ ಕೇಳಿಸಿ ಅಂತ ಹೇಳ್ತಾ ರಾಶಿ ರಾಶಿ ಸಂದೇಶಗಳು ಈ ಸಮಯಕ್ಕೆ ಬರುತ್ತೆ. ಹಳೆಯ ಹಿಂದಿ ಹಾಡುಗಳ ಮೋಡಿ ಅಂಥದ್ದು ಪ್ರತಿಯೊಬ್ಬರ ತಲೆಯಲ್ಲೂ ಕೂಡ ಅವರ ಅಭಿರುಚಿಗೆ ತಕ್ಕನಾಗಿ ಅಂದಿನ ಅವತ್ತಿನ ದಿನಕ್ಕೆ ತಕ್ಕದಾಗಿ ಒಂದು ಗೀತೆ ಮೂಡಿಯೇ ಮೂಡತ್ತೆ. ಮತ್ತೆ ನೀವು ಸಂದೇಶ ಕೂಡ ಕಳಿಸ್ತೀರಿ, ಅದು ಖುಷಿಯಾಗತ್ತೆ. ಸುಧಾ ನಾರಾಯಣ್, ಸುಧಾ, ಜಯಶ್ರೀ, ಸುನಿಲ್, ಹಾಗೇನೆ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ವಿಲಿಯಂ ಪಲ್ಲರ್ಕ ಓಕೆ, ಹಾಗೆ ರಘುನಾರಾಯಣ್ ಅವರು, ಮತ್ತು ನಮಸ್ಕಾರ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ದಿವಾಕರ್ ಶೆಣೈ ಅವರು, ಹಾಗೆ ನಿರಾಸೆ ಮಾಡಬೇಡಿ ನಮ್ಮಿಷ್ಟದ ಗೀತೆಯನ್ನು ಕೇಳಿಸಿ ಅಂತ ರಾಹುಲ್ ಮತ್ತು ರೇವತಿ ಅವರು, ಇದಲ್ಲದೆ ಎಚ್ ಆರ್ ರುದ್ರಸ್ವಾಮಿ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ಸ್ವಾಗತ ಅಂತ ಹೇಳ್ತಾ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ನಮಗೂ ಕೂಡ ಒಂದು ಹಾಡಬೇಕು ಅಂತ ವಾಸುಕಿ ದೊಡಾಜೆ ಸಾಗರದಿಂದ, ಹಾಗೆಯೇ ನಮ್ಮ ಗೀತೆ ಯಾವಾಗ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು, ಮತ್ತು ಸುಭಾನ್ ಕೋರಿ ಹಂಪಸಾಗರದಿಂದ, ಹೀಗೆ ತುಂಬ ಜನ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮ ಇಷ್ಟದ ಗೀತೆಗಳನ್ನ ಪ್ರಸಾರ ಮಾಡ್ತೀವಿ ಆಪ್ಕೆ ಪಸಂದಲ್ಲಿ ಪ್ರತಿದಿನ ಮಧ್ಯಾಹ್ನ, ಅದರಲ್ಲೂ ಸೋಮವಾರದಿಂದ ಶನಿವಾರ ತನಕ 11-12 ಆಪ್ಕೆ ಪಸಂದಲ್ಲಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿಗೆ ಆದ್ಯತೆ ಅಂತ ಹೇಳಿದ್ವಿ. ಹಾಗೆಯೇ ನಮಗೆ ತಿಳಿದಂತಹ ಒಂದಷ್ಟು ಸ್ಫೂರ್ತಿದಾಯಕ ವಿಷಯವನ್ನ, ಹಾಗೆಯೇ ಇಂಟ್ರೆಸ್ಟಿಂಗ್ ಅಂತ ಅನಿಸಿದಂತಹ ಸಮಾಚಾರವನ್ನು ಹಂಚಿಕೊಳ್ಳುವಂತಹ ಹೊತ್ತು ಕೂಡ ಇವತ್ತು ಹೇಳ್ತಾ ಇರೋದೇನು ಅಂತಂದ್ರೆ, ಈ ಒಂದು ಚಿತ್ರದ ಮೂಲಕ ಎಷ್ಟೋ ಜನರಿಗೆ ಬದುಕು ಸಿಕ್ತು, ಮಾತ್ರವಲ್ಲ ಆರ್ ಕೆ ಸ್ಟುಡಿಯೋಸ್ ನಿರ್ಮಾಣ ಆಗೋಕ್ಕೂ ಕೂಡ ಕಾರಣ ಆಯಿತು. ಮತ್ತು ಈ ಚಿತ್ರದ ಹೀರೋಯಿನ್ ಇರುವಂಥದ್ದೇ ಲೋಗೋನ ಆರ್ ಕೆ ಸ್ಟುಡಿಯೋಸ್ಗೆ ಪರ್ಮನೆಂಟ್ ಆಗಿ ಮಾಡಿಕೊಳ್ಳಲಾಯಿತು. ಯಾವ ಒಂದು ಚಿತ್ರ, ಯಾವ ಒಂದು ಗೀತೆ, ಯಾವ ಒಂದು ಸಿನಿಮಾ, ಯಾರು ಹೀರೋಯಿನ್ ನಿಮಗೆ ಗೊತ್ತಾಗಿರುತ್ತೆ. ಇಷ್ಟೊತ್ತಿಗೆ ಗೊತ್ತಾಗಿಲ್ಲ ಅಂದರೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಗೊತ್ತು ಮಾಡಿಕೊಡ್ತೀವಿ. ಈ ಒಂದು ಚಿತ್ರವಾಗಿ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತು, ಮಾತ್ರವಲ್ಲ ಈ ಚಿತ್ರದ ಯಶಸ್ಸಿನ ನಂತರ ಆರ್ ಕೆ ಸ್ಟುಡಿಯೋಸ್ ನಿರ್ಮಾಣ ಆಯಿತು, ಮತ್ತು ಲೋಗೋದಲ್ಲಿ ಈ ಒಬ್ಬ ಹೀರೋಯಿನ್ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಕೊನೆಯ ತನಕ ಆರ್ ಕೆ ಸ್ಟುಡಿಯೋಸ್ನ ಲೋಗೋದಲ್ಲಿ ಇವರು ಇದ್ದೇ ಇದ್ದಾರೆ. ಮತ್ತು ಈ ಒಂದು ಚಿತ್ರದ ಕುರಿತಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅನಿಸುವಂತಹ ವಿಷಯಗಳನ್ನ ಇವತ್ತು ನಿಮಗಾಗಿ ಹೊತ್ತು ತಂದಿದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ.

ಆಗ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಮುಂದಕ್ಕೆ ಬರ್ಸಾ ಚಿತ್ರದ ಬಗ್ಗೆ ಹೇಳಬೇಕು, ಯಾಕೆಂದ್ರೆ ಆಗ ರಾಜ್ ಕಪೂರ್ ಅವರು ನಿರ್ದೇಶಿಸಿದಂತಹ ಮೊದಲ ಚಿತ್ರ, ಎರಡನೇ ಚಿತ್ರ ಬರ್ಸಾತ್. ಬರ್ಸಾತ್ ಚಿತ್ರ ಎಷ್ಟೋ ಮೊದಲುಗಳನ್ನ ಶುರು ಮಾಡ್ತು ಅಂತ ಹೇಳಿದೆ. ಬರ್ಸಾತ್ ಚಿತ್ರದ ಯಶಸ್ಸು ಎಷ್ಟು ಇತ್ತು ಅಂತಂದ್ರೆ, ಇದು ಹೈಯೆಸ್ಟ್ ಗ್ರಾಸಿಂಗ್ ಬಾಲಿವುಡ್ ಸಿನಿಮಾ ಆಗಿತ್ತು ಆ ಕಾಲಕ್ಕೆ. 6 ವರ್ಷಗಳ ಹಿಂದೆ ಗ್ಯಾನ್ ಮುಖರ್ಜಿ ಅವರ ಕಿಸ್ಮತ್ ಚಿತ್ರ ಮಾಡಿದಂತಹ ರೆಕಾರ್ಡ್, ನೆಕ್ಸ್ಟ್ ತುಂಬಾ ಹೆಚ್ಚು ಹಣ ಸಂಪಾದನೆ ಮಾಡಿದಂತಹ ಚಿತ್ರ ಇದೇ ಬರ್ಸಾತ್ ಆಗಿತ್ತು. ಈ ಒಂದು ಬರ್ಸಾತ್ ಚಿತ್ರದಲ್ಲೇ ನಟಿ ಆಕ್ಟ್ರೆಸ್ ನಿಮ್ಮಿ ಅವರನ್ನು ಕೂಡ ಪರಿಚಯ ಮಾಡಲಾಯಿತು. ಮತ್ತೆ ನರ್ಗಿಸ್ ಹಾಗೇನೆ ರಾಜ್ ಕಪೂರ್ ಅವರು, ಪ್ರೇಮ್ನಾಥ್ ಅವರು, ಪ್ರತಿಯೊಬ್ಬರು ಕೂಡ ಕಾಣಿಸಿಕೊಂಡಂತಹ ಚಿತ್ರ ಬರ್ಸಾತ್ ಆಗಿತ್ತು. ಈ ಒಂದು ಚಿತ್ರ ಪೂರ್ತಿ ಕಾಶ್ಮೀರ್ ವ್ಯಾಲಿಯಲ್ಲಿ ಶೂಟ್ ಮಾಡಲಾಗಿತ್ತು. ಮತ್ತೆ ಮೊದಲ ಭಾರತೀಯ ಚಿತ್ರ ಕಾಶ್ಮೀರ್ ಕಣಿವೆಯಲ್ಲಿ ತೆಗೆದಂತಹ ಚಿತ್ರ ಬರ್ಸಾತ್ ಅಂತ ಹೇಳಲಾಗುತ್ತೆ. ಅಂದ್ರೆ ರಾಜ್ ಕಪೂರ್ ಅವರು ಕಾಶ್ಮೀರದ ಕಣಿವೆಗೆ ಹೋಗಿ ಬರ್ಸಾತ್ ಚಿತ್ರವನ್ನು ತೆಗೆದ ನಂತರ ಮಿಕ್ಕವರೆಲ್ಲರೂ ಕೂಡ ಕಾಶ್ಮೀರಕ್ಕೆ ಹೋಗೋಕೆ ಶುರು ಮಾಡಿದ್ರು ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಮೊದಲನ್ನ ಶುರು ಮಾಡಿದಂತಹ ಚಿತ್ರ ಇದಾಗಿತ್ತು. ಮತ್ತೆ ಈ ಒಂದು ಚಿತ್ರದ ಒಂದು ಪೋಸ್ಟರ್ ಅಲ್ಲಿ ಹೀರೋ ತೆಕ್ಕೆಯಲ್ಲಿ ಹೀರೋಯಿನ್ ಇರುವಂತಹ ಒಂದು ಇಮೇಜ್ ಇತ್ತು. ಇದು ಡಾಕ್ಟರ್ ಎಸ್ ಎಂ ಪಂಡಿತ್ ಅವರ ಇಲ್ಲಸ್ಟ್ರೇಷನ್, ಇವರು ಚಿತ್ರಿಸಿದಂತಹ ಚಿತ್ರ ಇದಾಗಿತ್ತು. ಇದೇ ಮುಂದಕ್ಕೆ ಆರ್ ಕೆ ಸ್ಟುಡಿಯೋಸ್ನ ಫೇಮಸ್ ಲೋಗೋಗೆ ಇನ್ಸ್ಪಿರೇಷನ್ ಅಂತ ಹೇಳಬಹುದು. ಅಂದರೆ ಈ ಚಿತ್ರದ ಒಂದು ಪೋಸ್ಟರ್ ಇತ್ತಲ್ಲ, ಪೋಸ್ಟರೇ ಅಷ್ಟು ಸುಂದರವಾಗಿತ್ತು, ಅಷ್ಟು ಅದ್ಭುತವಾಗಿತ್ತು. ಮತ್ತು ಈ ಸಿನಿಮಾ ಚಿತ್ರ ರಸಿಕರ ಮನಸ್ಸನ್ನು ಗೆಲ್ತು, ಚಿತ್ರ ವಿಮರ್ಶಕರು ಕೂಡ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಮತ್ತೆ ಹಣ ಕೂಡ ಹೊಳೆಯಾಗಿ ಹರಿದು ಬಂತು. ಮುಂದಕ್ಕೆ ಆರ್ ಕೆ ಸ್ಟುಡಿಯೋಸ್ನ ಸೆಟಪ್ ಮಾಡೋದಕ್ಕೆ ಧೈರ್ಯ ಕೊಟ್ಟಿದ್ದು ರಾಜ್ ಕಪೂರ್ ಅವರಿಗೆ ಈ ಒಂದು ಚಿತ್ರದ ಯಶಸ್ಸು ಅಂತ ಹೇಳಬಹುದು. ಇವೆಲ್ಲವೂ ಕೂಡ ಬರ್ಸಾತ್ ಚಿತ್ರದ ಹಿಂದೆ ಬರುತ್ತೆ. ಮತ್ತಿನ್ನೊಂದು ವಿಷಯ ಮರೆಯೋ ಹಾಗೆ ಇಲ್ಲ, ಈ ಒಂದು ಚಿತ್ರದ ಮೂಲಕ ಶಂಕರ್ ಜಯಕಿಶನ್ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಕೆಲಸ ಶುರು ಮಾಡಿದ್ರು 1949. ಮೊದಲ ಚಿತ್ರವೇ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತು. ಮತ್ತೆ ಇವತ್ತಿಗೂ ಕೂಡ ಬರ್ಸಾತ್ ಚಿತ್ರದ ಹಾಡುಗಳು ಚಿತ್ರ ರಸಿಕರಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೆ, ಎಷ್ಟು ಪ್ರೀತಿಪಾತ್ರ ಅಂತಂದರೆ ನೀವೇ ಕೇಳಿದರೆ ಹೌದು ಅಂತ ಹೇಳ್ತೀರಿ. ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಆ್ಯಡ್ ಬ್ರೇಕ್ ಇದೆ. ಆ್ಯಡ್ ಬ್ರೇಕ್ನ ನಂತರ ಬರ್ಸಾತ್ ಚಿತ್ರದ ಹಾಡುಗಳನ್ನ ಕೇಳಿಸ್ತೀವಿ. ಶಂಕರ್ ಜಯಕಿಶನ್ ಅವರು ಮಾಡಿದಂತಹ ಮೋಡಿ ಈ ಚಿತ್ರದ ನಂತರವೂ ಕೂಡ ಎಸ್ಟಾಬ್ಲಿಷ್ ಆಗ್ತಾನೆ ಹೋಯಿತು. ಪ್ರತಿಯೊಬ್ಬರು ಕೂಡ ಇವರ ಮ್ಯೂಸಿಕ್ಗೆ ತಲೆದೂಗ್ತಾನೆ ಬಂದರು.

1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾವು ಹೇಳಿದ್ವಿ ಆಗ ಚಿತ್ರ, ಅದಾದ್ಮೇಲೆ ಬರ್ಸಾ ಚಿತ್ರ, ಆರ್ಕೆ ಸ್ಟುಡಿಯೋಸ್, ಈ ಎಲ್ಲ ವಿಷಯವನ್ನ ಕೇಳಿದಾಗ ಎನ್ ಆರ್ ಪ್ರಸಾದ್ ಅವರು ಮೆಸೇಜ್ ಮಾಡಿ ಹೇಳಿದ್ರು. ಇನ್ಫ್ಯಾಕ್ಟ್ ಶೈಲೇಂದ್ರ ಅವರು ಕೂಡ ಬರ್ಸಾ ಚಿತ್ರದ ಮೂಲಕ ಎರಡು ಹಾಡುಗಳ ಮೂಲಕ ಅವರ ಕರಿಯರ್ನ ಶುರು ಮಾಡಿದ್ರು ಅಂತ. ಮತ್ತೆ ಆರ್ಕೆ ಫಿಲಮ್ಸ್ನಲ್ಲಿ ಪ್ರತಿ ಸಲವೂ ಕೂಡ ಮೊದಲ ಶಾಟ್ ಪೃಥ್ವಿರಾಜ್ ಕಪೂರ್ ಅವರು ಪೂಜೆ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ತೋರಿಸ್ತಾರೆ ಅಂತ ಹೇಳಿ ಅವರ ಒಂದು ಟ್ರಿವಿಯಾನ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇದಲ್ಲದೆ ಮತ್ತಿನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನು ಇವತ್ತು ವೈಜಯಂತಿ ಮಾಲಾ ಅವರ ಕುರಿತಾಗಿ ಹೇಳಿದ್ದಾರೆ. ನಮಗೆಲ್ಲ ಗೊತ್ತು ಎಂತಹ ಅದ್ಭುತ ಸುಂದರಿ, ಎಂತಹ ಅದ್ಭುತ ನಟಿ, ಹಾಗೆ ಅಷ್ಟೇ ಒಳ್ಳೆಯ ನೃತ್ಯಗಾರ್ತಿ ವೈಜಯಂತಿ ಮಾಲಾ ಅವರು. ಎಲ್ಲರಿಗೂ ಕೂಡ ತಮ್ಮದೇ ಆದಂಥ ಒಂದು ಆತ್ಮವಿಶ್ವಾಸ ಇರುತ್ತೆ, ಆದರೆ ಅದರ ಜೊತೆಗೆ

ಒಂದು ಸ್ವಲ್ಪ ಅದು ಹೆಚ್ಚು ಅಂತ ಆದರೂ ಕೂಡ ಅಹಂ ಅಂತ ಅನ್ಸ್ಕೊಂಡ್ಬಿಡತ್ತೆ. ಒಂದು ಸಿಚುಯೇಷನ್ ಅದೇ ಥರ ಬಂತು. ಯಾವಾಗ ಅಂತೀರಾ, 1967 ಚಿತ್ರ ಜಿವೆಲ್ ಥೀಫ್ ಚಿತ್ರೀಕರಣದ ಸಂದರ್ಭ. ಹೋಟೋಪೆ ಐಸೆ ಬಾತ್ ಅನ್ನುವಂಥ ಗೀತೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಲತಾ ದೀದಿ ಅವರು. ಈ ಒಂದು ಗೀತೆಗೆ ಡೈರೆಕ್ಟರ್ಗೆ ಐಡಿಯಾ ಇತ್ತು ಯಾವ ರೀತಿ ಡ್ಯಾನ್ಸ್ ಇರಬೇಕು ಅಂತ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬ ಅದ್ಭುತವಾದಂತಹ ಕೆಲಸವನ್ನು ಮಾಡಿದರು. ಮತ್ತು ಕೊರಿಯೋಗ್ರಾಫರ್ಗೂ ಕೂಡ ಹೇಳಿದರು ಡೈರೆಕ್ಟರ್, ನನಗೆ ಇದೇ ತರಹ ಭಾವ ಇರಬೇಕು, ಇದೇ ಥರ ನೃತ್ಯ ಇರಬೇಕು, ಇದೇ ಥರ ಅಂಗಿಕ ಇರಬೇಕು ಅಂತ. ಅದೇ ರೀತಿಯಾಗಿ ಕೊರಿಯೋಗ್ರಾಫರ್ಸ್ ಅದಕ್ಕೆ ಸರಿಯಾದಂತಹ ಸ್ಟೆಪ್ಸ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಆದರೆ ಆ ಒಂದು ಸೆಟ್ನಲ್ಲಿ ವೈಜಯಂತಿ ಮಾಲಾ ಅವ್ರಿಗೆ ಈ ಎಲ್ಲ ನಾಟ್ಯವನ್ನು ಹೇಳ್ಕೊಡೋಕೆ ಬಂದಿದ್ದು ಯಾರು ಅಂದರೆ ಸರೋಜ್ ಖಾನ್ ಅವರು. ಸರೋಜ್ ಖಾನ್ ಆಗ ಬರೀ 18 ವರ್ಷದ ಎಳೆಯ ಹುಡುಗಿ, ವೈಜಯಂತಿಮಾಲಾ ಅವ್ರಿಗೆ ಅಷ್ಟೊತ್ತಿಗಾಗಲೇ 35 ವರ್ಷ ಆಗಿರುತ್ತೆ. ಸರಿ, ವೈಜಯಂತಿಮಾಲಾ ಅವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ ಸರೋಜ್ ಖಾನ್ ಅವರ ಬಳಿ ನಾಟ್ಯವನ್ನು ಕಲಿಯೋದಕ್ಕೆ, ಆ ಸ್ಟೆಪ್ಸ್ನ ಕಲಿಯೋದಕ್ಕೆ. ಎಷ್ಟೇ ಸಲ ಡೈರೆಕ್ಟರ್ ವಿಜಯಾನಂದ್ ಅವರು ಹೇಳಿದ್ರು ಕೂಡ ವೈಜಯಂತಿಮಾಲಾ ಒಪ್ಪೋದೇ ಇಲ್ಲ ಸರೋಜ್ ಖಾನ್ ಅವರ ಹತ್ರ ಸ್ಟೆಪ್ಸ್ನ ಕಲಿಯೋದಕ್ಕೆ. ಸರಿ, ಅವತ್ತಿನ ದಿನ ಶೂಟಿಂಗ್ನ ಸಂದರ್ಭ ಬರುತ್ತೆ. ಅವಾಗ ಎಲ್ಲ ಶೂಟಿಂಗ್ ಕ್ರೂ ಇರುತ್ತೆ, ಎಲ್ಲ ಕಡೆ ಅಸಿಸ್ಟೆಂಟ್ಸು, ಮತ್ತೊಬ್ಬರು ಮತ್ತೊಬ್ಬರು ಎಲ್ಲರೂ ಇರ್ತಾರೆ. ಎಲ್ಲರ ಮುಂದೆ ಆ ಹಾಡಿಗೆ ಸರೋಜ್ ಖಾನ್ ಅವರು ನೃತ್ಯವನ್ನು ಮಾಡ್ತಾರೆ. ಇದು ನಮ್ಮ ಐಡಿಯಾ, ಈ ಬಗೆಯ ನೃತ್ಯ, ಈ ಬಗೆಯ ಎಕ್ಸ್ಪ್ರೆಷನ್, ಈ ಬಗೆಯ ಭಾವ ಇರಬೇಕು ಡಾನ್ಸ್ನಲ್ಲಿ ಅಂತ. ಸರೋಜ್ ಖಾನ್ 18 ವರ್ಷದ ಹುಡುಗಿ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ ಅಂತಂದರೆ ವೈಜಯಂತಿಮಾಲಾ ಮೂಕ ವಿಸ್ಮಿತರಾಗ್ತಾರೆ. ನಿಜಕ್ಕೂ ಕೂಡ ಈ ಬಗೆಯ ನಾಟ್ಯ ಪ್ರಾಕ್ಟೀಸ್ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅದಾದಮೇಲೆ ವೈಜಯಂತಿಮಾಲಾ ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಇದಕ್ಕೆ ಪ್ರಾಕ್ಟೀಸ್ ತೊಗೊಳ್ಳೇಬೇಕು, ಸರೋಜ್ ಖಾನ್ ಅವರ ಹತ್ರ ನಾನು ರಿಹರ್ಸಲ್ ಮಾಡಿ ಆಮೇಲೆ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿ ವೈಜಯಂತಿಮಾಲಾ ಅದಾದಮೇಲೆ ಸಾಂಗ್ಗೆ ಸರಿಯಾಗಿ ಡಾನ್ಸ್ನ ಕಲಿತು ಮಾಡಿದ್ರು. ಮತ್ತು ಅದ್ಭುತವಾದಂಥ ಯಶಸ್ಸನ್ನ ಕಳಿಸ್ತು ಸಿನಿಮಾ, ಹಾಗೆ ಈ ಹಾಡು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಮ್ಯೂಸಿಕ್ನ ಕುರಿತಾಗೂ ಕೂಡ ಹೇಳಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ದಾದ ಬರ್ಮನ್ ಅವರು ತಬ್ಲಾ ತರಂಗ್, 12 ಡ್ರಮ್ಗಳ ಸೌಂಡ್ ಎಫೆಕ್ಟ್ನ ಈ ಒಂದು ಹಾಡಿಗಾಗಿ ಬಳಸಿದ್ದಾರೆ. ಮತ್ತು 2 ನಿಮಿಷ ಈ ಹಾಡಿನಲ್ಲಿ, ಇದನ್ನು ನೀವು ಗಮನಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅದ್ಭುತವಾದಂತಹ ಟ್ರಿವಿಯಾಗಾಗಿ, ಈ ಒಂದು ಚಿತ್ರದ ಗೀತೆ ನಿಮಗಾಗಿ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಅನಿಲ್ ಭಿಷ್ಟಣ್ಣನವರ ಜುವೆಲ್ ಥೀಫ್ ಚಿತ್ರದ ಹಾಡನ್ನ ಕೇಳಿ ತುಂಬಾನೇ ಖುಷಿ ಆಯಿತು. ಇದನ್ನು ನಾನು ಶಾಲಾ ವಾರ್ಷಿಕೋತ್ಸವದಲ್ಲಿ ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದ್ದೆ ಅಂತ ಹೇಳಿದ್ದಾರೆ. ಹಾಗೆ ಎ ಹರಿಹರನ್ ಅವರು ಹೇಳ್ತಿದ್ದಾರೆ, ಬಿ ಸೋಹನ್ ಲಾಲ್ ಅವರು 1967 ಪ್ರಸಿದ್ಧ ಹಿಂದಿ ಚಲನಚಿತ್ರ ಜುವೆಲ್ ಥೀಫ್ ಹಾಡಿನಲ್ಲಿ ತಮ್ಮ ಅದ್ಭುತ ಭರತನಾಟ್ಯ ಶೈಲಿ ಮತ್ತು ಮುಖಭಾವನೆಗಳ ಮೂಲಕ ನೃತ್ಯವನ್ನು ಅಮರಗೊಳಿಸಿದ್ರು ಅಂತ. ಹೌದು, ಸೋಹನ್ ಲಾಲ್ ಅವರೇ ಹೇಳ್ಕೊಡ್ಬೇಕಿತ್ತು, ಬಟ್ ಅವರಿಗೆ ಹುಷಾರಿಲ್ಲದೆ ಇರೋಂಥ ಕಾರಣ ಸರೋಜ್ ಖಾನ್ ಅವರಿಗೆ ಆ ಒಂದು ಕೆಲಸವನ್ನು ವಹಿಸಿದ್ರು ಅವರು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ವಿಜಯಪುರದಿಂದ ಇಸ್ಮಾಯಿಲ್ ಅವರು ರಿಕ್ವೆಸ್ಟ್ ಕಳಿಸಿದ್ರು ನಮಗೂ ಒಂದು ಹಾಡು ಬೇಕು ಅಂತ. ಗಿರೀಶ್ ಅವರ ಸಂದೇಶ ನಮಗೆ ತಲುಪಿದೆ. ನವೋದಯ ನಾಗರಾಜ್ ಅವರು ಬರ್ಸಾ ಚಿತ್ರದ ಕುರಿತಾಗಿ ನಾವು ಹೇಳಿದಂತಹ ಟ್ರಿವ್ಯಾನೇ ಮತ್ತೊಮ್ಮೆ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ನನ್ನ ಹಾಡು ಒಂದ್ಸಲಾದರೂ ಕೇಳಿಸಿ ಅಂತ ಶ್ರೀ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಮೆಸೇಜ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಹುಬ್ಬಳ್ಳಿ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಅವರು ಮೆಸೇಜ್ ಮಾಡಿದರು. ನಾರಾಯಣ ಉದಯನಗರದಿಂದ, ಹಾಗೆಯೇ ಕಿಶನ್ ರೋಷನ್ ಶೋಭಾರಾಣಿ ಅವರು ಬರ್ಸಾತ್ ಚಿತ್ರ ಅಂತ ಹೇಳಿ ಗೆಸ್ ಮಾಡಿದರು. ನೇತ್ರಾ ಅವರು ಕೂಡ ಅದೇ ರೀತಿ ಗೆಸ್ ಮಾಡಿ ಸಂದೇಶವನ್ನು ಕಳಿಸಿದರು. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶ ಕಳಿಸಿದರು. ನೀವು ಹಾಕಿದಂಥ ಎಲ್ಲ ಹಾಡುಗಳು ನಮಗೆ ಇಷ್ಟ ಆಯಿತು ಅಂತ ದೇವಿ ಸಿಂಗ್ ಸರೋಜಾ ಸಿಂಗ್ ಮೆಸೇಜ್ ಮಾಡಿದರೆ, ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಅವರು ಹರಿಹರದಿಂದ ಸಂದೇಶ ಕಳಿಸಿದರು. ಹಾಗೆ ಎಚ್ ಎಲ್ ಬಸವರಾಜು ಅವರು, ಡಾಕ್ಟರ್ ಅನಂತ ಕುಮಾರ್ ಅರಸು ಶಾಂತಿನಿ ಹಾಸನದಿಂದ, ಮತ್ತು ಮಂಗಳ ಮೈಸೂರಿನಿಂದ, ನಿಮ್ಮೆಲ್ಲರ ಸಂದೇಶ ಕೂಡ ನಮಗೆ ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಆಪ್ಕಿ ಪಸಂದ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಸಂದೇಶಗಳನ್ನ ಕಳಿಸ್ಕೊಟ್ರಿ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಾವು ಹೇಳಿದಂತಹ ಟ್ರಿವ್ಯಾ ಇರಬಹುದು, ನೀವು ಶೇರ್ ಮಾಡಿದಂತಹ ಟ್ರಿವ್ಯಾ ಇರಬಹುದು, ಪ್ರತಿಯೊಂದು ಕೂಡ ಕಾರ್ಯಕ್ರಮದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಮತ್ತು ಎಷ್ಟೋ ವಿಷಯಗಳು ನಮಗೆ ಗೊತ್ತಿರುತ್ತೆ, ಕೆಲವು ಸಲ ಮರ್ತ ಹಾಗೆ ಆಗಿರುತ್ತೆ, ಮತ್ತು ಇನ್ನೊಬ್ಬರ ಬಾಯಿಂದ ಕೇಳಿದಾಗ ಅದು ಅರೆ ಹೌದಲ್ಲ ಅಂತ ಹೇಳಿ ಖುಷಿಯಾಗುತ್ತೆ. ಮತ್ತು ಎಷ್ಟೋ ಸಲ ನಮಗೆ ಸಿನಿಮಾಗಳ ಜೊತೆಗೆ ಹಾಗೆ ಹಾಡುಗಳ ಜೊತೆಗೆ ಒಂದು ಭಾವನಾತ್ಮಕ ಬೆಸುಗೆ ಇರುತ್ತೆ. ನಾವು ಕೇಳದೆಯೂ ಮತ್ತಿನ್ಯಾರ್ದೋ ರಿಕ್ವೆಸ್ಟ್ ಮೂಲಕ ಆ ಹಾಡು ಬಂದಾಗ ಅದು ಕೊಡುವಂತಹ ಖುಷಿಯೇ ಬೇರೆ, ಮತ್ತು ನಾವು ರಿಕ್ವೆಸ್ಟ್ ಮಾಡಿದಂಥ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗುವಂತಹ ಖುಷಿಯೂ ಕೂಡ ಮತ್ತೊಂದು ಹಂತದ್ದು. ಇವೆಲ್ಲ ಖುಷಿಗಳಿಗೆ ಕಾರಣ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯ ಆಪ್ಕಿ ಪಸಂದ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಿಸ್ ಮಾಡದೆ ಮೆಸೇಜ್ ಮಾಡ್ತಾ ಇರಿ, ಸದಾ ಕಾಲ ನಮ್ಮ ಜೊತೆಯಾಗಿ ಇರಿ ಅಂತ ಹೇಳ್ತಾ ಇವತ್ತಿನ ಆಪ್ಕಿ ಪಸಂದ್ ಮುಗಿಸ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ

0: ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರ ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ್ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಈ ತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ದತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮ ಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ದತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಸಮಯ 12:06 ಆಗಿದೆ. ಪ್ರತಿ ಬುಧವಾರ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ಒಬ್ಬ ಅತಿಥಿಯೊಂದಿಗೆ ಇರ್ತೀನಿ. ಹಾಂ, ಸುಮಾರು 50 ವರ್ಷಗಳಿಂದ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಎಸ್, ಯಾರಿದ್ದಾರೆ, ಏನು ಕೆಲಸ ಮಾಡ್ತಾರೆ ಅಂತ ಮುಂದಿನ 1 ಗಂಟೆ ಕಾಲ ಮಾತಾಡ್ತಾ ಹೋಗೋಣ. ಅವ್ರ ಬಗ್ಗೆ ಹೇಳ್ತೀನಿ. ಅವ್ರ ಬಗ್ಗೆ ಹೇಳಿದ ಮೇಲೆ ನಿಮಗೆ ಅವ್ರ ಜೊತೆಗೆ ಮಾತಾಡಬೇಕು ಅಂದರೆ ಖಂಡಿತ ಯು ಕ್ಯಾನ್ ಮೆಸೇಜ್ 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಅವ್ರ ಜೊತೆ ಮಾತಾಡೋಣ. ಫಸ್ಟ್ ಯಾರಿದ್ದಾರೆ ಸುಧೀಂದ್ರ ಅಂತ ಕೇಳಿ. ಎಸ್, ನಮ್ಮ ಜೊತೆಯಲ್ಲಿ PRO ವೆಂಕಟೇಶ್ ಅವರು ಇದ್ದಾರೆ. ವೆಂಕಟೇಶ್ ಅವರು ಯಾರು ಅಂತ ನೀವು ಕೇಳಿದ್ರೆ, ನಾನು ಸುಧೀಂದ್ರ ವೆಂಕಟೇಶ್ ಅಂತ ಹೇಳಿದ್ರೆ ಹಾ ಹೌದಾ ಅಂತ ನೀವು ಅಂತೀರಿ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ.
2: ನಮಸ್ತೆ ನಮಸ್ತೆ.
1: FM ರೈನ್ಬೋ ಸ್ಟುಡಿಯೋಗೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ.
1: ಹೇಗಿದೆ ಅಂದ್ರೆ ವೆಂಕಟೇಶ್ ಅಂದ್ರೆ ಗೊತ್ತಾಗಲ್ಲ, ಸುಧೀಂದ್ರ ವೆಂಕಟೇಶ್ ಅಂದ್ರೆ ಮಾತ್ರ ಗೊತ್ತಾಗಬೇಕು. ಅಷ್ಟು ಅಷ್ಟು ಅಚ್ಚಾಗಿದೆ ನಿಮ್ಮ ಹೆಸರು.
2: ಹೌದು
1: ಅಲ್ವಾ? 50 ವರ್ಷಗಳ ಇತಿಹಾಸ ನಿಮ್ಮ ಸಂಸ್ಥೆಗೆ. ಫಸ್ಟ್ ಪಾಯಿಂಟ್ ಅಲ್ವಾ, ಶ್ರೀ ರಾಘವೇಂದ್ರ ಚಿತ್ರವಾಣಿ. ಈ 50 ವರ್ಷಗಳ ದಾರಿ ನೋಡಿದ್ರೆ ಹೇಗಿರುತ್ತೆ ಸರ್?
2: 1976 1976 ಶುರು ಮಾಡಿದಂತಹ ನಮ್ಮದು ಪ್ರಚಾರ ಸಂಸ್ಥೆ. ನಮ್ಮ ಅಂಕಲ್ ಡಿ ವಿ ಸುಧೀಂದ್ರ ಅಂತೇಳಿ ಒಂದು ಬ್ರ್ಯಾಂಡ್ ಇರೋವಂಥ ಒಂದು ಹೆಸರು. 76ಕ್ಕಿಂತ ಮುಂಚೆ PRO ಅನ್ನೋ ಹುದ್ದೆನೆ ಯಾವ ಕಾರಣಕ್ಕೂ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. 76ಕ್ಕೆ ಯಾವಾಗ ಈ PRO ವೃತ್ತಿನ ಶುರು ಮಾಡಿದ್ರು ನಮ್ಮ ಅಂಕಲ್ಲು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಂಸ್ಥೆಗೆ 50 ವರ್ಷ ಆಗಿದೆ. PRO ಸಂಸ್ಥೆ ಹುಟ್ಟಾಕಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನಮ್ಮ PRO ಸ್ನೇಹಿತರುಗಳು ಕೂಡ ಜಾಯ್ನ್ ಆದರು. ಇವತ್ತು ಒಂದು ಖುಷಿ ಏನು ಅಂತಂದರೆ, ನಮ್ಮ ಚಿಕ್ಕಪ್ಪ ಹುಟ್ಟಾಕಿದಂಥ ಸಂಸ್ಥೆಗೆ 50 ವರ್ಷ ಆಗಿದೆ. ಅದೊಂದು ಇದೇ ವರ್ಷ 50 ವರ್ಷ ಆಗಿರೋದು ಬಹಳಷ್ಟು ಸಂತೋಷದ ವಿಚಾರ. ಬಹುತೇಕ 94 ವರ್ಷದ ಇತಿಹಾಸದಲ್ಲಿ ಚಿತ್ರರಂಗ ಹುಟ್ಟಿ 94 ವರ್ಷ ಆಯಿತು. ಅದರಲ್ಲಿ 50 ವರ್ಷ ನಾವು ಚಿತ್ರರಂಗದಲ್ಲಿ ಇದ್ದೀವಿ ಅಂತಂದರೆ ಇದಕ್ಕಿಂತ ಭಾಗ್ಯ ಏನೇನಿದೆ ಅಲ್ವಾ?
1: 100% ಸಾರಿ 101.3% ವರ್ಷ ಚಿತ್ರರಂಗಕ್ಕೆ, 50 ವರ್ಷ ನಿಮ್ಮ ಇದಕ್ಕೆ, 90 ವರ್ಷ ಆಕಾಶವಾಣಿಗೆ.
2: ಹೌದು, ನೋಡಿದ್ರೆ ಹೆಂಗೆ ಆಗ್ತಾಳೆ, ಕೂತ್ಕೋತಾ ಇದೆ, ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ.
1: 90 ವರ್ಷ ಆಕಾಶವಾಣಿಗೆ ಎಷ್ಟು. ಸೊ ಈ ರಾಘವೇಂದ್ರ ಚಿತ್ರವಾಣಿ ಪ್ರತಿ ಸಿನಿಮಾದ ಸಕ್ಸಸ್ ಅಲ್ಲಿ ಭಾಗಿಯಾಗಿದೆ. ಪ್ರತಿ ಚಿತ್ರದ ಸಕ್ಸಸ್ ಅಲ್ಲೂ ರಾಘವೇಂದ್ರ ಚಿತ್ರವಾಣಿ ಆಗಿರ್ಬೋದು, ಸುಧೀಂದ್ರ ವೆಂಕಟೇಶ್ ಆಗಿರ್ಬೋದು, ನಿಮ್ಮ ಸ್ನೇಹಿತರು, ನಿಮ್ಮ ಟೀಮ್ ಭಾಗಿಯಾಗಿದೆ. ಆ ಒಂದು 25 ವರ್ಷದ ಹಿಂದೆ ಹೋಗಿ ಬರೋಣ.
2: ಹೌದು
1: ಅಂತಂದ್ರೆ ಮೊದಲ ಸರಿ ಸುಧೀಂದ್ರ ಅವರು ಶುರು ಮಾಡಿದಂತ ಸಿನಿಮಾ ಸೊಸೆ ಸಂದ ಸೌಭಾಗ್ಯ.
2: ಹೌದು,
1: ಮೊದಲು ಈ PRO ಅಂತ ಏನಿರಲಿಲ್ಲ.
2: ಮುಂಚೆ PRO ಅನ್ನೋದು ಯಾವುದು ಈ ಹುದ್ದೆ ಇರಲಿಲ್ಲ. ಅಂದರೆ ಈ ಕೆಲಸನ ಕಂಡಿಟ್ಕೊಂಡು ಇದು ಒಂದು ಮಾಡ್ಕೋಬೋದು ಅಂತ ಹೇಳಿ ಪ್ರಮುಖವಾಗಿ ಮಾಡಿದೆ ಅಂದರೆ ನಮ್ಮ ಅಂಕಲ್ ಸುಧೀಂದ್ರ ಅವರು. ಹೆಂಗಾಯಿತು ಅಂತಂದರೆ, ಈ ಇಂಡಸ್ಟ್ರಿನಲ್ಲಿ ಯಾವುದು ಸಿನಿಮಾ ಚೆನ್ನಾಗಿ ಹೋಗುತ್ತೋ ಅಂದರೆ, ಅವಾಗೆಲ್ಲ ಇವಾಗ ಥರ 200-250 ಸಿನಿಮಾ ಎಲ್ಲ ರಿಲೀಸ್ ಆಗ್ತಿರಲಿಲ್ಲ. 7-8-10 ಸಿನಿಮಾ ರಿಲೀಸ್ ಆಗ್ತಾ
1: ಇತ್ತು.
2: ಹೌದು, ಒಂದು 50 ವರ್ಷದ ಹಿಂದೆ. ಸೊ ಅವ್ರಿಗೇನು ಅಂತಂದರೆ ಸಿನಿಮಾ ಬಗ್ಗೆ ತುಂಬ ಕಾಳಜಿ ಇತ್ತು. ನಮ್ಮ ಅಂಕಲ್ಗೆ ಯಾವ ಸಿನಿಮಾ ಹಿಟ್ ಆಗಿರುತ್ತೋ ಆ ಸಿನಿಮಾದ ಹೀರೋ ಹೀರೋಯಿನ್ ಪ್ರೊಡ್ಯೂಸರ್ ಡೈರೆಕ್ಟರ್ನ ಕರೆದು 100 ಡೇಸ್ ಹೋಗಿರುತ್ತೆ ಸಿನಿಮಾ, 50 ದಿವಸ 100 ಡೇಸ್ ಹೋಗಿದ್ದಂಥವ್ರನ್ನ ಅವರ ನಂಬರ್ ಎಲ್ಲ ತಗೊಂಡು ಅಲ್ಲಿ ಹೋಗಿ ಅವ್ರ ಅಪ್ರೋಚ್ ಮಾಡಿ, ಈಗಲೂ ಕೂಡ ಚಾಮರಾಜಪೇಟೆಯಲ್ಲಿ ಫೋಟೋ ಹೈಸ್ಕೂಲ್ ಅಂತಿದೆ, ಮಕ್ಕಳು ಕೊಡುತ್ತೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಈವ್ನಿಂಗ್ ಒಂದು ಕರೆದು ಅವ್ರಿಗೆ ಒಂದು ಹಾರ ಗಿರಲ್ಲ ಹಾಕಿ ಒಂದು ಟೀ ಬಿಸ್ಕತ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ಒಂದು ಚಿಕ್ಕ ಚರ್ಚೆ ಅದು. ಅಂದ್ರೆ ಒಂದು ಸಿನಿಮಾ ಬಗ್ಗೆ ಇದ್ದಿದ್ದಂತ ಕಾಳಜಿ ನಮ್ಮ ಅಂಕಲ್ಗೆ. ಸೊ ಅವ್ರಿಗೆಲ್ಲ ಕರೆದು ಸಿನಿಮಾನ ಸನ್ಮಾನ ಎಲ್ಲ ಮಾಡಿ ಅದನ್ನೆಲ್ಲ ನೀಟಾಗಿ ಬರೆದು ಎಲ್ಲ ಪೇಪರ್ ಆಫೀಸ್ಗೂ ತೊಗೊಂಡು ಕೊಡೋರು. ಅವಾಗೆಲ್ಲ ಇದ್ದಿದ್ದು ಪ್ರಿಂಟ್ ಮೀಡಿಯಾ ಅಷ್ಟೇ, ಚಾನಲ್ಸ್ ಇರಲ್ಲ, ಈಗಿನ ತರ ಸೋಷಿಯಲ್ ಮೀಡಿಯಾನು ಇರಲಿಲ್ಲ. ಸೊ ಇವರು ಬರೆದು ತೊಗೊಂಡು ಕೊಟ್ಟಿದ್ದು ಅದು ಅಚ್ಚಾಗ್ತಾ ಇತ್ತು. ಅದೇ ಥರದಲ್ಲಿ ಆಗಿದ್ರಲ್ಲಿ ಅತ್ತೆಗೆ ಸಕ ಸೊಸೆ ಅಂತ ಅಂದ್ಬಿಟ್ಟು ಸಿನಿಮಾ ಅಂಕಲಗಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪನ ಗುರುಗಳು, ನಮ್ಮ ಗುರುಗಳು ಕೂಡ
1: ಸೌಭಾಗ್ಯ.
2: ಹೌದು, ಆ ಸೊಸೆ ತಂದ ಸೌಭಾಗ್ಯ ಬಂದು ನಮ್ಮ ಅಂಕಲ್ ಅವ್ರದ್ದು ಫಸ್ಟ್ ಸಿನಿಮಾ. ಅದಕ್ಕಿಂತ ಮುಂಚೆ ಹೋಗಿದ್ದು ಅತ್ತೆಗೆ ಸೊಸೆ ಸಿನಿಮಾ 100 ಡೇಸ್ ಹೋದಾಗ ಅಂಕಲಗಿ ಮಿತ್ರನ ಕರೆದು ನಾವು ಸನ್ಮಾನ ಮಾಡಿದಾಗ ಅವೆಲ್ಲ ಖುಷಿ ಆಗ್ಬಿಟ್ಟು, ಈ ಹುಡುಗ ನಮ್ಮನ್ನ ಇಟ್ಕೊಂಡ್ರೆ ಅನುಕೂಲ ಆಗತ್ತೆ, ನಾವು ಬರೀ ಕರೆದು ಸನ್ಮಾನ ಮಾಡಿದ್ದೇನೆ ಇಷ್ಟು ಜೋರಾಗಿ ಮಾಡ್ಯಾರೆ ಪ್ರಚಾರನ, ಈ ನಾವು ಪ್ರಚಾರಕ್ಕೆ ಅಂತ ಇಟ್ಕೊಂಡ್ಬಿಟ್ರೆ ಹುಡುಗ ಹೆಲ್ಪ್ಫುಲ್ ಆಗಿರ್ತಾನೆ ಇಂಡಸ್ಟ್ರಿಗೆ ಅಂತ ಹೇಳಿ ಫಸ್ಟ್ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅಂಕಲಗಿ ಮತ್ತು ಮಿತ್ರರು. ನಾವು ಯಾವತ್ತು ಅವರ ಇಡೀ 4 ಜನ ಇದ್ದಾರೆ ಅವ್ರ ಪಾರ್ಟ್ನರ್ಸು, ಅವ್ರಿಗೆ ನಮ್ಮ ಕುಟುಂಬದಿಂದ ತುಂಬ ಹೃದಯದ ಒಂದು ಕೃತಜ್ಞತೆಗಳು ಅನ್ನೋಕ್ಕಿಂತ ಹೆಚ್ಚಾಗಿ ನಮಗೆ ದಾರಿಗೆ ದೀಪ ಆಗಿದ್ದು. ಇವತ್ತು ಏನಾದ್ರು 50 ವರ್ಷ ನಾವು ಇಂಡಸ್ಟ್ರಿನಲ್ಲಿ ರಾಘವೇಂದ್ರ ಚಿತ್ರವಾಣಿ ಆಗಲಿ ಅಥವಾ ಸುಧೀಂದ್ರ ಅವರಾಗಲಿ ಅಥವಾ ಸುಧೀಂದ್ರ ವೆಂಕಟೇಶ್ ಆಗಲಿ,

0: ಇದಾರೆ ಇದಾರೆ ಅಂದರೆ ಮೂಲ ಕಾರಣ ನಮಗೆ ಅಂಕಲಗಿ ಮತ್ತು ಮಿತ್ರರು, ಅವರು ಕರೆದು ಸೊಸೆ ತಂದ ಸೌಭಾಗ್ಯ ನಮ್ಮ ಅಂಕಲ್ನ ಫಸ್ಟ್ ಸಿನಿಮಾಸ್ಕೋಪ್
1: ಸಿನಿಮಾ,
0: ಅಲ್ಲಿಂದ ಅವ್ರ ಜರ್ನಿ ಶುರು ಆಯಿತು. ಅಲ್ಲಿಂದ ಅದೇ ವೃತ್ತಿನೇ ಆವರಿಸ್ಕೊಂಡು ಅದೇ ವೃತ್ತಿನಲ್ಲೇ ಅವಲಂಬಿಸ್ಕೊಂಡು ಅಲ್ಲಿಂದ ಜೀವನ ಶುರು ಆಗಿದ್ದು 50 ವರ್ಷಕ್ಕೆ ಬಂದು ನಿಂತಿದೆ.
1: ಚೆನ್ನಾಗಿ ಹೇಳಿದ್ರಿ ನೀವು, ಆವರಿಸ್ಕೊಂಡು ಅವಲಂಬಿಸ್ಕೊಂಡು. ವಾಹ್, ತುಂಬ ಜನ ಒಡನಾಟ ನಿಮ್ಮನ್ನ ಕವಿ ಮಾಡ್ತಾ ಇದೆ.
0: ಸಾಮಾನ್ಯವಾಗಿ ನಾನು ಬಹುತೇಕ ನನ್ನ ಮನೆಯವ್ರ ಜೊತೆ ಕಳೆಯೋಕ್ಕಿಂತ ಹೆಚ್ಚಾಗಿ ಬಹು ಜ್ಞಾನ ಇರುವಂತ ಪತ್ರಕರ್ತರ ಜೊತೆ ನಾನು ಮಿಂಗಲ್ ಆಗ್ತಿರಲಿಲ್ಲ, ಹಾಗಾಗಿ ಅಲ್ಲಿಂದ ಎಲ್ಲ ಒಂದಷ್ಟು ತಗೊಂಡಿದ್ದೀನಿ ನಾನು.
1: ಕರೆಕ್ಟ್ ಕರೆಕ್ಟ್. ನೀವು ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರೆ, ಆ ಸುಧೀಂದ್ರ ಅನ್ನೋ ಬ್ರ್ಯಾಂಡ್ ಅಂತ ಹೇಳಿದ್ರಲ್ಲ, ಅವನಿಗೂ ಖುಷಿ ಆಯ್ತು, ಇಲ್ಲೇ ಒಂದು ಬ್ರ್ಯಾಂಡ್ ಇದೆ ಅಂತ.
0: ಹೌದು ಹೌದು, ನನಗೆ ಹಂಗೆ ಅನಿಸ್ತು. ನೆನ್ನೆ ನೀವೊಂದು ಪೋಸ್ಟ್ ಕಳಿಸಿದಾಗ ನನ್ನನ್ನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ನನ್ನ ಸ್ಟೇಟಸ್ ಅಲ್ಲಿ ಹಾಕಿಸ್ಕೊಂಡಿದ್ದೆ. ಹಾಕೊಂಡಾಗ ನಾನು ಸುಮಾರು ಜನ ಅದಕ್ಕೆ ತುಂಬಾ ಜನ ನನಗೆ 100 ಜನ ನನಗೆ ರಿಪ್ಲೈ ಮಾಡಿದ್ರು, ಸೂಪರ್ ಸರ್, ಎಕ್ಸ್ಟ್ರಾಡಿನರಿ ಸರ್ ಅಂತೇಳಿ. ಅಲ್ಲಿ 5 ಜನ ಫ್ರೆಂಡ್ಸ್ ಅಂತಂದ್ರು, ಸುಧೀಂದ್ರ ವೆಂಕಟೇಶನ ಸುಧೀಂದ್ರ ಅವ್ರು ಇಂಟರ್ವ್ಯೂ ಮಾಡ್ತಾರಲ್ಲ, ಮೋಸ್ಟ್ಲಿ ನಿಮ್ ಅಂಕಲೇ ಬಂದಿರಬೇಕಪ್ಪ, ನಿನ್ ಪುಣ್ಯಕಣೆ ಇವತ್ತು ಅಂತಂದ್ರು ಸುಮಾರು ಜನ.
1: ನನಗೆ ಆ ವಿಚಾರ ಮಾತಾಡೋಣ. ನಿಮ್ಮ ಅಂದ್ರೆ ಸೊಸೆ ಸಂದ ಸೌಭಾಗ್ಯ ಸಿನಿಮಾದ ಹಾಡನ್ನು ನಮ್ಮ ಮುಂದುವರಿಸ್ತಾ ಇದ್ವಿ. ಸ್ನೇಹಿತರೆ, ಸುಧೀಂದ್ರ ವೆಂಕಟೇಶ್ವರ್ ನಮ್ಮ ಜೊತೆಲಿದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ವಿ. PRO ಅವರು 9489010103 ಇಸ್ ದಿ ನಂಬರ್ ಟು ಮೆಸೇಜ್.

0: wellness or illness by choice. Visit avijia.com. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲಿ ಯುವರ್ಸ್. ನವಿಲುಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಪಿ ಆರ್ ಓ ವೆಂಕಟೇಶ್ ಸುಧೀಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ನವೋದಯ ನಾಗರಾಜ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಡಿ ವಿ ಸುಧೀಂದ್ರ ಅವರ ಹೆಸರು ಅಜರಾಮರ. ಆಗಿನ ಪ್ರತಿ ಸಿನಿಮಾದಲ್ಲೂ ಪ್ರಚಾರ ಅಂದರೆ ಡಿ ವಿ ಸುಧೀಂದ್ರ ಅಂತ ಹೆಸರಿರ್ತಿತ್ತು ಅಂತ.
1: ಹೌದು, ಖಂಡಿತ ಖಂಡಿತ,
0: ಅಬ್ಸಲ್ಯೂಟ್ಲಿ ರೈಟ್ ನವೋದಯ ನಾಗರಾಜ್ ಅವರೇ, ಥ್ಯಾಂಕ್ ಯು. ಇದು ತುಂಬ ಚೆನ್ನಾಗಿ ಗಮನಿಸಿದಾರಲ್ಲ ಅನ್ನೋದು ಇಂಪಾರ್ಟೆಂಟ್ ಅದು. ಪಿ ಆರ್ ಒಂದು ವೃತ್ತಿ, ಇದನ್ನು ಮಾಡ್ಬೋದು, ಹೀಗೂ ಮಾಡ್ಬೋದು ಅಂತ ತೋರಿಸಿದವರು ನಿಮ್ಮ ಚಿಕ್ಕಪ್ಪ ಅವರು. ಅವರ ಜೊತೆಗೆ ನಿಮ್ಮ ಒಡನಾಟ ಹೇಗಿರ್ತಿತ್ತು, ಏನೇನು ವಿಷಯ ಕಲ್ತ್ಕೊಂಡ್ರಿ?
1: ನನಗೆ ಏನು ಅಂತಂದ್ರೆ, 76ರಲ್ಲಿ ಶುರುವಾಗಿದ್ದು ನಮ್ಮ ಸಂಸ್ಥೆ. ಹಾಗೆಲ್ಲ ನಮಗೆ ರಾಮೂರ್ತಿ ಅಂತ ಒಬ್ಬರಿದ್ರು ನಮ್ಮ ಅಂಕಲ್ ಜೊತೆಗೆ, ನಮ್ಮ ಮನೆ ಪಕ್ಕದಲ್ಲಿ ಅದೇ ಲೈನಲ್ಲಿ ಇದ್ರು ಅವರು. ನಮ್ಮ ಅಂಕಲ್ಗೆ ಸಹಾಯಕರಾಗೋ ಅಥವಾ ಜೊತೆಗೆ ಪಾರ್ಟ್ನರ್ ಆಗೋ ಅಥವಾ ಇದ್ರು ಅವರು, ಅವ್ರನ್ನಷ್ಟು ಕೆಲಸ ಮಾಡ್ತಾ ಇದ್ರು. 85-86ರಲ್ಲಿ ನಂದು SLC ಮುಗಿದ ತಕ್ಷಣ ರಜಾ ಶುರು ಆಗಿತ್ತು, ಬೇರೆ ಕೆಲಸ ಇರಲಿಲ್ಲ. ಹಾಗಾಗಿ ಅದೇ ಟೈಮಲ್ಲೇ ಒಲವಿನ ಹುಡುಗರೆ ಅಂಥೇಳಿ ಒಂದು ಪಾಲ್ದಾರಿಕೆಯಲ್ಲಿ ನಮ್ಮ ಅಂಕಲ್ಲು ಕೂಡ ರಾಮನ್ ಅವರು, ನಮ್ಮ ರೂಪಲೇಖ ರಾಮನ್ ಅಂತಿದ್ರು, ಹಿರಿಯ ಪತ್ರಕರ್ತ ಇದ್ರು
0: ಅವರು,
1: ನಮ್ಮ ರಾಮಚಂದ್ರ ಅವರು,
0: ಆಮೇಲೆ ರೈಟರ್ ಶ್ಯಾಮ್ ಸುಂದರ್
1: ಕುಲಕರ್ಣಿ ಅವರು ಇದ್ರು, ಕುಲಕರ್ಣಿ ಇದ್ರು, ನಮ್ಮ ಅಂಕಲ್ ರಾಮೂರ್ತಿ, ಆಮೇಲೆ ಮಂಜುನಾಥ್ ಬಾಬು ಅಂತೇಳಿ ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರು ಅಂಬರೀಷ್ ಅವ್ರ ಸಹಕಾರದಿಂದ. ಒಂದು ಒಲವಿನ ಹುಡುಗರೆ ಅಂತೇಳಿ ಡಿ ರಾಜೇಂದ್ರ ಬಾಬು ಅವರು ಅದಕ್ಕೆ ಡೈರೆಕ್ಟರ್. ಸೊ ಆ ಟೈಮಲ್ಲಿ ದಿನ ನಮ್ಮ ಮನೆಯಿಂದ ಕಾರ್ ಬರ್ತಾ ಇತ್ತು, ಅಂದ್ರೆ ಶೂಟಿಂಗ್ ಲೊಕೇಶನ್ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಂಕಲ್ ನ. ಅವ್ರ ಜೊತೆ ಹೊರಡ್ತಾ ಇದ್ದೆ ನಾನು. ಹೋದವನು ಒಲವಿನ ಉಡುಗೊರೆ, ನಂಗೆ ಒಂದು ಉಡುಗೊರೆಯಾಗಿ ಇಂಡಸ್ಟ್ರಿಗೆ ನಮ್ಮ ಅಂಕಲ್ ನನ್ನನ್ನ ಅರ್ಪಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಅಲ್ಲಿಂದ ಲೈಫ್ ಶುರು ಆಗಿದ್ದು, ಹಂಗೆ ಜರ್ನಿ ಶುರು ಆಗೋಯ್ತು. ತಿರ್ಗಾ ವಾಪಸ್ ಓದ್ ಕಡೆ ಹೋಗ್ಲಿಲ್ಲ, ನನ್ನ ಎಜುಕೇಶನ್ ಬರೀ SSLC ಅಷ್ಟೇ ಇದ್ದೀನಿ. ಆದ್ರೂ ಕೂಡ ನಾನು ನಮ್ಗೆ ಯಾವಾಗಲೂ ನಮ್ಮ ಪತ್ರಕರ್ತರುಗಳೆಲ್ಲ ಹೇಳ್ತಿರ್ತಾರೆ, ನಮ್ಮ ಸೀನಿಯರ್ ಜರ್ನಲಿಸ್ಟ್ ನಾನು, ಅಲ್ಲಯ್ಯ ನೀನು ಓದಿಲ್ಲ ಓದಿಲ್ಲ ಅಂತ ಹೇಳ್ಕೋತೀಯ ನೀನು, ಅಷ್ಟು ಜನ ಓದಿರೋರನ್ನ ನೀನು ನಿಭಾಯಿಸ್ತಿಲ್ಲ, ನಿಜವಾಗ್ಲು MBA ಸ್ಟೂಡೆಂಟ್ ಇದ್ದಂಗೆ ಅಂತ ಹೇಳ್ತಾರೆ. ಪಾಪ ನಂಗೆ ಅವರು ಕೊಡುವಂತ ಬಳವಳಿ ಅದು.
0: ಅದು MBA ಸ್ಟೂಡೆಂಟ್ ಅಲ್ಲ ಸರ್, ನೀವು ಒಂದು ಯೂನಿವರ್ಸಿಟಿ, ನೀವು
1: ಚೆಚ್ಚೆ ಹಂಗಿಲ್ಲ,
0: ಇಲ್ಲ ತಮಾಷೆ ಇಲ್ಲ.
1: ಹೌದು ಹೌದು,
0: ಯಾಕಂದ್ರೆ ಅದು ಒಂದು ಮಾತಿದೆ, ನಿಮಗೆ ಅದು ಗೊತ್ತಿದೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು.
1: ಹೌದು,
0: ಏನು ಓದಿದ್ರು ಅಡಾಪ್ಟೇಷನ್ ಅಡಾಪ್ಟ್ ಮಾಡ್ಕೊಳ್ಳೋದಿದೆ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್.
1: ಆದ್ರೂ ಸುಧೀಂದ್ರ ಅವರೇ, ಬಟ್ ಓದಬೇಕು ಅಂತ ನಂಗೆ ಸರಿ ಅನಿಸ್ತು. ಅವಾಗ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ, ಇಲ್ಲ ಓದಬೇಕಾಗಿತ್ತು, ಓದಿದ್ರೆ ಚೆನ್ನಾಗಿರ್ತಾ ಇತ್ತು, ಓದಿರೋರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ದೇವ್ರು ನಮ್ಗೆ ಇನ್ನೊಂದು ಒಂದು ವರ ಕೊಟ್ಟಿದ್ದಾರೆ, ಓದಿರೋ ಜೊತೆ ನನ್ನ ಸಂಪರ್ಕ ಉಳಿಸ್ಕೊಂಡು ನನ್ನ ಬುದ್ಧಿನ ನಾನು ಚುರುಕುಗೊಳಿಸ್ಕೊಂಡಿದ್ದೀನಿ. ಆದ್ರೂ ಕೂಡ ನಾನು ಓದಬೇಕಾಗಿತ್ತು ಅಂತೇಳಿ ಎಲ್ಲೋ ಒಂದ್ಸರಿ ಕಾಡ್ತಾ ಇರುತ್ತೆ, ಈಗಲೂ ಅದು ಕಾಡತ್ತದು.
0: ಓಕೆ, ಅದನ್ನ ಏನಾದ್ರೂ ನಿಗಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಮುಂದೆ? ಈವನಿಂಗ್ ಕಾಲೇಜ್ ಹೋಗಿ
1: ಇಲ್ಲ, ಬಿಸಿ ಆಗ್ಬಿಟ್ವಿ. ಆಮೇಲೆ ವಾಪಸ್ ಅವ್ರ ಜೊತೆಗೆ ಹೋದೆ, ತಿರ್ಗಾ ಸಿನಿಮಾ ಮೇಲೆ ಸಿನಿಮಾ, ಆಫೀಸು ಅದು ಇದು ಅಂತ ಹೇಳಿ ಹಂಗೆ ಬೆಳೆದ್ಬಿಟ್ಟು ಬಂದ್ಬಿಟ್ಟೆ ನಾವು ಜೊತೆ.
0: 50 ವರ್ಷಗಳ ನಿಮ್ಮ ಇತಿಹಾಸವನ್ನ 50 ನಿಮಿಷಗಳಲ್ಲಿ ಮಾತಾಡುವಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವ್ರ ಜೊತೆ ನಾನು 1 ದಶಕದ ಹಿಂದೆ ಮಾತನಾಡಬೇಕಾದ್ರೆ ಅವ್ರನ್ನ ಒಂದು ಮಾತು ಹೇಳಿದ್ರು, ಒಲವಿನ ಉಡುಗೊರೆ ಅಂತ ಸಿನಿಮಾ ಆಗೋ ಕಾರಣ ಅಂಬರೀಷ್ ಅವರು ಅಂತ. ನೀವೆಲ್ಲ ಫೋಟೋಸ್ ತಗೊಂಡು ಹೋಗಿ ಬೇರೆ ಬೇರೆ ಕಡೆ ಕೊಟ್ಟು ಮಾಡ್ತಾ ಇರ್ತೀರಿ, ನೀವು ನೀವು ಯಾಕೆ ಮಾಡ್ತೀರಿ, ನಾನು ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು. ಎಷ್ಟು ಉದಾರವಾದಂತಹ
1: ಖಂಡಿತವಾಗ್ಲು ಅದಕ್ಕೆ ಚಿಕ್ಕ ಉದಾಹರಣೆ ಅಂತಂದ್ರೆ, ಬಹುತೇಕ ಈಗ ಅಂಬರೀಷ್ ಅವರಾಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಅವರೆಲ್ಲ ಬಹುತೇಕ ಸಿನಿಮಾಗಳು ನಾವೇ ಪಿ ಆರ್ ಓ ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ಅಂದ್ರೆ ನಮ್ ಸುಧೀಂದ್ರ ಅವ್ರು ಪಿ ಆರ್ ಓ ಆಗ ಅಂತೇಳಿ. ಅದಾದ್ಮೇಲೆ ಕೂಡ ಅವ್ರು ಹೋದ್ಮೇಲೂ ಕೂಡ ಅದೇ ಅಭಿಮಾನದಲ್ಲಿ ಅಂಬರೀಷ್ ಅಂಕಲ್ ಆಗ್ಬೋದು ಅಥವಾ ವಿಷ್ಣುವರ್ಧನ್ ಅವ್ರು ಆಗ್ಬೋದು, ನಮ್ಗೆ ಹಂಗೆ ಬೆಳೆಸ್ಕೊಂಡು ಹೋದ್ರು.
0: ಅದೇ ಗೊತ್ತಿಲ್ಲದೆ ನೀವು ಅಂಬರೀಷ್ ಅಂಕಲ್ ಅಂತ ಹೇಳಿದ್ರೆ
1: ಆಯ್ತಾ. ಹಾಗಾಗಿ ಮಾಡ್ಕೊಂಡು ಹೋದಾಗ ಅಂಬರೀಷ್ ಎಲ್ಲಾ ಸಿನಿಮಾಗಳು ನಾವೇ ಇದ್ದಾಗ ತುಂಬಾ ಕ್ಲೋಸ್ ಇತ್ತು ನಮ್ಮ ಸುಧೀಂದ್ರ ಅವ್ರಿಗೆ. ಅವರು ಹೋಗಿ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗ್ಬಿಟ್ಟು ಅವ್ರು ಅಲ್ಲೇ ಉಳ್ಕೋತಾ ಇದ್ದು, ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಮಾಡು ಯಾರು ಬೇಡ ಅಂತಾರೆ ಅಂತ ಅವರು ಅವರು ಸ್ಟೈಲಲ್ಲಿ ಹೇಳಿ, ನೀನು ಮಾಡೋ ಕತೆ ನನ್ನ ಜೀವನಕ್ಕೆ ಒಂದು ಮೈಲಿಗಲ್ಲಾಗಬೇಕು, ಹಂಗಿದ್ದಾಗ ಆ ಥರ ಕತೆ ಇದ್ರೆ ಮಾತ್ರ ಬಾ, ನಾನು ಮಾಡ್ತೀನಿ ನಾನು ಅಂತ. ಸರಿ ಯಾರು ಮಾಡ್ತೀರಾ, ದುಡ್ಡೆಲ್ಲ ಹೆಂಗೆ ಹೊಂಚ್ಕೊಂಡಿದ್ರಾ ಅಂತ. ಇಲ್ಲ ನಾನು ರಾಮನ್ನು ರಾಮಚಂದ್ರ ಅವ್ರನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಒಬ್ಬ ಪತ್ರಕರ್ತರಿಗೆ ಅಂತಂದ್ರೆ ತುಂಬ ಗೌರವ ಇತ್ತು ಅವಾಗ, ರೆಸ್ಪೆಕ್ಟ್ ಇತ್ತು, ಈಗಲೂ ಆ ಗೌರವ ಹಾಗೆ ಇದೆ ಆಯ್ತಾ ಇಂಡಸ್ಟ್ರಿಯಿಂದ. ಸೊ ಹಂಗೆ ಕೇಳಕ್ಕೆ ಹೋದಾಗ ರಾಜೇಂದ್ರ ಬಾಬು ಅವ್ರತ್ರಕ್ಕೆ ಒಂದು ಒಳ್ಳೆ ಸೂಪರ್ ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟು ರಾಜೇಂದ್ರ ಬಾಬು ಅವರು ಅಂಬರೀಷ್ ಕೇಳಿದ್ಮೇಲೆ ಅಂಬರೀಷ್ ಆ ಕತೆ ಕೇಳಿ ಖುಷಿ ಆಗ್ಬಿಟ್ಟು ಪಾಲ್ಚಂದನಿ ಅಂತ ಅಂದ್ಬಿಟ್ಟು ಒಬ್ಬ ಡಿಸ್ಟ್ರಿಬ್ಯೂಟರ್, ಇವಾಗಿಲ್ಲ ಅವರು, ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್, ಒಳ್ಳೆ ಪ್ರೊಡ್ಯೂಸರ್, ಫೈನಾನ್ಶಿಯರ್, ತುಂಬಾ ಒಳ್ಳೆ ವ್ಯಕ್ತಿತ್ವ ನೋಡಿ, ಒಳ್ಳೆ ಮನುಷ್ಯ, ಒಳ್ಳೇದು ಮಾಡಿದ್ರೆ ಅವ್ರು ಇಲ್ಲೇದು ನೆನೆಸ್ಕೋತೀವಿ ಅನ್ನಕ್ಕೆ ಇದೇ ಸಾಕ್ಷಿ. ಅದು
0: ಅಬ್ಸಲ್ಯೂಟ್ಲಿ ಕರೆಕ್ಟ್.
1: ಅಂಬರೀಷ್ ಅವ್ರು ಫೋನ್ ಮಾಡ್ಬಿಟ್ಟು ಅವ್ರ ಸ್ಟೈಲ್ ಹೇಳರಂತೆ ಅವ್ರಿಗೆ, ಅಂದ್ರೆ ಹೋಗೋ ಬರೋನ್ ಮಹೇಶ್ ಹಿಂದೆ ನಾನು ಒಂದು ಕತೆ ಕೇಳಿದ್ದೀನಿ, ನಾನು ಕಳಿಸ್ತೀನಿ ನಿನ್ನ ಆಫೀಸ್ಗೆ, ನನಗೆ ಅದೇನು ಮಾಡ್ತೀವಿ ಗೊತ್ತಿಲ್ಲ, ನಾನು ಇಮ್ಮಿಡಿಯೇಟ್ ಆಗಿ ಪಿಕ್ಚರ್ ಶುರು ಮಾಡಬೇಕು, ಅವ್ರಿಗೆ ಫೈನಾನ್ಸ್ ಕೊಡಬೇಕು ಅಂತ ಹೇಳಿ. ಆಗ ಇವರು ನಮ್ಮ ಇವರೆಲ್ಲ ಟೀಮ್ ನಮ್ಮ ಪ್ರೊಡ್ಯೂಸರ್ ಟೀಮ್ ಎಲ್ಲ ಕಾನಿಷ್ಕ ಹೋಟ್ಲ್ ರೂಮ್ ಮಾಡ್ಕೊಂಡಿದ್ರು. ಕಾನಿಷ್ಕ ಹೋಟ್ಲ್ಗೆ ಬಂದರು ಪಾಲ್ ಅವರು, ಬಂದು ಅಂಬರೀಷ್ ಹೇಳಿದ್ದಾರೆ ಯಾವಾಗ ಶುರು ಮಾಡ್ತೀರಾ ಏನು ಅಂತ. ಅಲ್ಲಿಂದ ಶುರು ಆಗಿದ್ದು ಹುಟ್ಕೊಂಡಿದ್ದು ಸಿನಿಮಾ. ಅಂದರೆ ದುಡ್ಡಿಲ್ಲ, ಫೈನಾನ್ಸ್ ಇಲ್ಲ, ಫೈನಾನ್ಸ್ ಅವರು ಅಂಬರೀಷೇ ಮಾಡಿಸ್ಕೊಂಡಿದ್ದು, ಅಂಬರೀಷ್ ಅವರು ದುಡ್ಡು ಇಸ್ಕೊಂಡಿಲ್ಲ. ದುಡ್ಡು ಕೊಡ್ತೀವಿ ನಾವು ಹೇಳಿದ್ವಿ, ಆಯ್ತು ಕೊಡು ಅಂತ ಹೇಳಿದ್ರು. ಕಡೆಗೆ ಎಲ್ಲ ಸಿನಿಮಾ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಒಂದಷ್ಟು ಜನ ಇಂಡಸ್ಟ್ರಿ ಅವ್ರಲ್ಲ ಏನಂತಂದ್ರು, ಅಂಬರೀಷ್ ಪೀಕಾಗಿರ್ಬೇಕಾದ್ರೆ ಅರ್ಧ ಪಿಕ್ಚರ್ ಪೂರ್ತಿ ಮಚ್ಚೆಲ್ಲ ಇದೆ, ಪಿಕ್ಚರ್ ಓಡಲ್ಲ, ಎಷ್ಟೆಷ್ಟು ಬರ್ತೋ ಅಷ್ಟಕ್ಕೆ ಮಾರ್ಕೊಂಬಿಡಿ ನೀವು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೆದರ್ಸ್ಬಿಟ್ರು.
0: ಓಕೆ,
1: ಹೆದರ್ಸಿದ ಮೇಲೆ ಏನು ಮಾಡಿಬಿಟ್ರು ಇವರು, ಸಾಲಗಾರ ಆಗೋದು ಬೇಡ ಅಂಥೇಳಿ ಏನು ಇವಾಗ 100 ರೂಪಾಯಿ ಇರೋ ರೇಟ್ನ 50 ರೂಪಾಯಿ 40 ರೂಪಾಯಿಗೆ ಮಾರ್ಬಿಟ್ರು. ಅಂದ್ರೆ ಸಾಲ ತೀರಿಸ್ಬಿಟ್ರೆ ಸಾಕು ಪಾಲ್ ಅವ್ರಿಗೆ ಅಂತೇಳಿ ಆ ಭಯ ಇತ್ತು. ಆಮೇಲೆ ಪಿಕ್ಚರ್ ಓಡ್ತು ಓಡ್ತು ಓಡ್ತು ಇಡೀ ಜಗತ್ತಿಗೆ ಗೊತ್ತದು. 40 ವಾರ ಹುಬ್ಳಿನಲ್ಲೂ ಹೋಯ್ತು, 100 ಡೇಸ್ ಮೈಸೂರಲ್ಲಿ ಹೋಯ್ತು, 100 ಡೇಸ್ ಬೆಂಗಳೂರಲ್ಲಿ ಹೋಯ್ತು, ನರ್ತಕಿ ಟಾಕೀಸಲ್ಲಿ, ಮಂಡ್ಯ, ಮೈಸೂರು, ಎಷ್ಟು ಸೆಂಟ್ರಲ್ಲಿ 100 ಡೇಸ್ ಹೋಯ್ತು ಅಂತಂದರೆ ಲೆಕ್ಕನೇ ಇಲ್ಲ. ಹುಬ್ಳಿನಲ್ಲಿ 40 ವಾರ ಸಿನಿಮಾ ಹೋಯ್ತು. ಖಾಲಿ ನಿಮಗೆ ಟ್ರೈನಲ್ಲಿ ಅಂದರೆ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಅಲ್ಲೊಂದು ಫಂಕ್ಷನ್ ಮಾಡಿದ್ರಲ್ಲಿ 40 ವಾರದ ಫಂಕ್ಷನ್ನು, ಅಂಬರೀಷ್ ಇಡವರ್ಸಿ ಮೊದಲುಗೊಂಡು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲೇ ಹೋಗಿದ್ದು ನನಗೆ ಈಗಲೂ ಚೆನ್ನಾಗಿ ನೆನಪಲ್ಲಿದೆ.
0: ನಿಮ್ಮ ಫಸ್ಟ್ ಸಿನಿಮಾ ಅದು?
1: ಹೌದು, 35-36 ವರ್ಷ, 40 ವರ್ಷ ಹತ್ತಿರಕ್ಕೆ ಬರ್ತಾ ಇದೆ. ಆದರೂ ಕೂಡ ನೋಡಿ ನೆನಪು ಅಂದರೆ ಮೆಲಕ್ಕೆ ಆಗಿದೆ ಅಂತೇಳಿ. ಆ ಅಂಬರೀಷ್ ಅವರು ದುಡ್ಡು ಕೊಡಲಿಲ್ಲ, ಪಿಕ್ಚರ್ ಚೆನ್ನಾಗಿ ಹೋಯಿತು, ಸಬ್ಸಿಡಿ 1.5-1.75 ಲಕ್ಷ ರೂಪಾಯಿ ಬಂದಿತ್ತು. ಆವಾಗ ನಾವೆಲ್ಲ ಏನು ಮಾಡಿದ್ವಿ, ನಮ್ಮ ಚಿಕ್ಕಪ್ಪನ ಪಾರ್ಟ್ನರ್ಸು, ಬೇಡ ಬೇಡ ಅಂಬರೀಷ್ ದುಡ್ಡು ಕೊಟ್ಟಿಲ್ಲ, ಇದನ್ನು ತೊಗೊಂಡೋಗಿ ಹಾಗೆ ಕೊಟ್ಬಿಡೋಣ ಅಂತ ಹೇಳಿ ಮೈಸೂರು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ತೊಗೊಂಡೋಗಿ ಸರ್ ಏನು ಬಂದಿರೋದೆಲ್ಲಾನು ಅಂತ ಕೇಳಿದ್ರು. ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಇತ್ತು, ಒಂದು ಪಿಯರ್ ಬಗ್ಗೆ ರೆಸ್ಪೆಕ್ಟ್ ಇತ್ತು, ಪತ್ರಕರ್ತರ ಬಗ್ಗೆ ರೆಸ್ಪೆಕ್ಟ್ ಇತ್ತು. ಇಲ್ಲ ನಿಮ್ಗೇನು ಅನಾನುಕೂಲ ಆಯಿತು ಅಂತ ನಾನು ಕೇಳ್ಪಟ್ಟೆ, ಬೇಡ ನೀವು 6 ಜನ ಹಂಚ್ಕೊಂಬಿಡಿ ಈ ದುಡ್ಡನ್ನ ಅಂದರು. ಇಲ್ಲ ಸರ್ ಬೇಡ ಬೇಡ, ನಮ್ಗೆ ತುಂಬ ಉಪಕಾರ ಮಾಡಿಕೊಡಿದ್ರಿ, ನಾವು ಪ್ರೊಡ್ಯೂಸರ್ ಆಗಿ ಒಂದು ಲೇಬಲ್ ಕೊಟ್ರಿ, ಇಡೀ ಇಂಡಸ್ಟ್ರಿ ಹಿಟ್ ಸಿನಿಮಾ ಕೊಟ್ಟಿದ್ರಿ, ನಿಮ್ಮಿಂದನೇ ಆಗಿದ್ದು ಅಂತೇಳಿ ವಾಪಸ್ ಆ ದುಡ್ಡು ಅವ್ರಿಗೆ ಕೊಟ್ವಿ.
0: ಫ್ಯಾಂಟಾಸ್ಟಿಕ್. ಅವ್ರ ಸ್ಟೈಲ್ ಹೆಂಗೆ ಹೇಳ್ಬೋದು, ಯಾಕೆ ಬಂದರೆ ಅಂದಿರ್ಬೋದಾ?
1: ಹೌದು.

0: ಒಲವಿನ ಉಡುಗೊರೆ ಕೊಡಲಿ ಎನ್ನುವ ರಕುತದಲ್ಲಿ ಬರೆದನು ಇದೆ ನಾನು. ಸೂಪರ್ ಸೂಪರ್ ಸೂಪರ್ ಸೂಪರ್ ಹಿಟ್ ಮೂವಿ ಇದು. ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ನಿಮ್ಗೆ ಗೊತ್ತಿದೆ. ಪಿ ಆರ್ ಓ ಸುಧೀಂದ್ರ ವೆಂಕಟೇಶ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಡಬಲ್ ಸುಧೀಂದ್ರ ಅಂತ ಕಳಿಸಿದ್ದಾರೆ ಒಬ್ಬರು ಮೆಸೇಜನ್ನು. ಡಬಲ್ ಸುಧೀಂದ್ರ ಇಲ್ಲ, ಸಿಂಗಲ್ ಸುಧೀಂದ್ರ, ಅವರೇ ಬೇರೆ. ಅವರೆಲ್ಲೋ ಅಲ್ಲಿಂದ ನಮ್ಮನ್ನು ಹರಿಸ್ತಾ ಇದ್ದಾರೆ. ಆ್ಯಂಡ್ ನನಗೆ ತುಂಬ ಖುಷಿಯಾದ ವಿಚಾರ ಅಂತಂದರೆ ಡಿ ವಿ ಸುಧೀಂದ್ರ ಅವ್ರನ್ನ ಮೀಟ್ ಮಾಡಿದ್ದು ನಿಮ್ಮ ಮುಖಾಂತರ. ನನಗೆ ತುಂಬ ಖುಷಿ ಇದೆ ನನಗೆ.
1: ಓಕೆ,
0: ಆಯಿತು. ಈಗ ಇಂಡಸ್ಟ್ರಿ ನೋಡಿದ್ರೆ ಪಿ ಆರ್ ಓ ಕೆಲಸ ಜಾಸ್ತಿ ಆಗಿದೀವಾ, ಕಡಿಮೆ ಆಗ್ತಾ ಇದೆಯಾ?
1: ಇಲ್ಲ, ಅದು ಹೆಂಗಾಗಿದೆ ಅಂದ್ರೆ ಪಿ ಆರ್ ಓ ಕೆಲಸಕ್ಕೆ ಯಾವತ್ತು ಕಮ್ಮಿ ಆಗಲ್ಲ. ಅಂದ್ರೆ ಆಗ ತುಂಬಾ ವ್ಯಾಲ್ಯೂ ಇತ್ತು, ತುಂಬಾ ಬೆಲೆ ಇತ್ತು. ಅಂದ್ರೆ ಪಿ ಆರ್ ಓ ಅಂದ್ರೆ ವ್ಯಾಲ್ಯೂ ಇತ್ತು, ಆ ಪ್ರೊಫೆಷನ್ಗೆ ಬೆಲೆ ಇತ್ತು. ಈಗ ಏನಾಗೋಗಿದೆ, ಈಗ ಮುಂಚೆ ಏನಾಗಿತ್ತು, ನಮ್ಗಾಗ್ಲೇ ನೀವು ಹೇಳದಂಗೆ ಬರೀ ಪೇಪರ್ ಅಷ್ಟೇ ಇತ್ತು.
0: ಹೌದು.
1: ಆಮೇಲೆ ಟಿವಿ ಶುರು ಆಯ್ತು, ಫಸ್ಟ್ ಉದಯ ಟಿವಿ ಬಂತು, ಈ ಟಿವಿ ಬಂತು, ಆಮೇಲೆ ತುಂಬಾ ವಾಹಿನಿಗಳು ಬಂದ್ಬಿಡ್ತು, ಪ್ರಸಾರ ವಾಹಿನಿಗಳು. ಈಗೇನಾಗಿದೆ, ಸೋಷಿಯಲ್ ಮೀಡಿಯಾಗೆ ಆಗೋಯ್ತು. ಈಗ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಾಗ ಈಗ ಒಂದು ಮೊಬೈಲ್ ಇಟ್ಕೊಂಡವರು ಕೂಡ ಪಿ ಆರ್ ಓನೇ, ಒಂದು ಕ್ಯಾಮ್ರಾ ಇಟ್ಕೊಂಡವರು ಪಿ ಆರ್ ಓ. ಹಂಗಾಗೋದು ಈಗ ಅಂದ್ರೆ ಏನು ಒಂದು ವ್ಯಾಲ್ಯೂ ಇತ್ತಲ್ವಾ, ಆ ವ್ಯಾಲ್ಯೂ ಕಮ್ಮಿ ಆಯ್ತು ನಾನು ಹೇಳಕ್ ಹೋಗಲ್ಲ. ಆ ವ್ಯಾಲ್ಯೂ ವಿಸ್ತಾರ ಆಗಿದೆ, ಬಟ್ ಪ್ರೊಫೆಷನ್ ಗೊತ್ತಿಲ್ಲ ಕೆಲವ್ರಿಗೆ. ಅಂದ್ರೆ ಹೆಂಗೆ ಮಾಡಬೇಕು, ಎಲ್ಲಿ ಅಪ್ರೋಚ್ ಮಾಡಬೇಕು, ಪಿ ಆರ್ ಓ ಅಂದ್ರೆ ಏನು, ಒಂದು ಪ್ರೆಸ್ ನೋಟ್ ಹೆಂಗೆ ರೆಡಿ ಮಾಡಬೇಕು, ಪ್ರೆಸ್ನವ್ರಿಗೆ ಹೆಂಗೆ ಅಪ್ರೋಚ್ ಮಾಡಬೇಕು, ಪ್ರೆಸ್ ಮೀಟ್ ಯಾವ ಥರ ಆರ್ಗನೈಸ್ ಮಾಡಬೇಕು, ಪ್ರೆಸ್ ಮೀಟ್ ಮಾಡಿದಾಗ ನಾವು ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಂದು ಕೂಡ ಒಂದು ಇಂಟ್ರಡಕ್ಷನ್ ಮಾಡೋದಿರಬಹುದು, ಅಂದ್ರೆ ಮಾಧ್ಯಮದವರಿಗೆ ಟೀಮ್ನ ಪರಿಚಯ ಮಾಡಿಕೊಡೋದಿರ್ಬೋದು, ಆ ಥರದ್ದು ಎಥಿಕ್ಸು ತುಂಬಾ ಕಮ್ಮಿ ಆಗೋಗ್ಬಿಡಿದೆ ಅಂತೇಳಿ ಒಂದ್ ಕಡೆ ಎಲ್ಲೋ ನಂಗೆ ಬೇಸರ ಆಗತ್ತೆ. ಅಂದ್ರೆ ಈಗ ನಾವೆಲ್ಲ ಏನಾಗ್ತಾಯಿತ್ತು, ಮುಂಚೆ ನಾನು ಎಲ್ಲ ಪೇಪರ್ ಆಫೀಸ್ಗೆ ಹೋಗಿ, ಚಾನಲ್ ಆಫೀಸ್ಗಳ ಹೋಗಿ ಎಡಿಟರ್ ಮೀಟ್ ಮಾಡಿಕೊಂಡು, ರಿಪೋರ್ಟರ್ ಮೀಟ್ ಮಾಡಿಕೊಂಡು, ಸರಿ ವಾರ ಇವನ್ಸು ತಗೊಂಡ್ರೆ ಅನುಕೂಲ ಆಗತ್ತೆ ಅಂತೇಳಿ ಅವರು ಅದನ್ನೆಲ್ಲ ನಮಗೆ ಪ್ರಿಂಟ್, ಶುಕ್ರವಾರ ಪ್ರಿಂಟಲ್ಲಿ ಬಂತು ಅಂದರೆ ಆ ಪ್ರಿಂಟಲ್ಲಿ ಬಂದಿದ್ದನ್ನು ತೋರಿಸಿ ನಮಗೆ ಸ್ಯಾಲ್ರಿ ಕೊಡ್ತಾ ಇದ್ರು ಪ್ರೊಡ್ಯೂಸರು. ಅಂದರೆ ಅಷ್ಟು ವ್ಯಾಲ್ಯೂ ಇತ್ತದು ಅಲ್ವಾ. ಇವಾಗ ಬರ್ತಾ ಬರ್ತಾ ಬರ್ತಾ ಏನಾಗೋಗಿದೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ ಈಗ ಎಲ್ಲಾನು ಜರ್ನಲಿಸ್ಟ್ಗಳೇ ಆಗೋಗ್ಯಾರೆ, ಎಲ್ಲಾನು ಪಿ ಆರ್ ಓಗಳಾಗ್ಬಿಡ್ಯಾರೆ. ಯಾರಿಗೆ ಕೇಳಿ ನಾನು ಪಿ ಆರ್ ಓ ಅಂತ ಹೇಳ್ತಾರೆ, ಅದೊಂದು ನನಗೆ ಎಲ್ಲೋ ಒಂದು ಕಡೆ ಎಲ್ಲೋ ನನಗೆ ವೈಯಕ್ತಿಕವಾಗಿ ಅದೆಲ್ಲ ನನಗೆ ಬಂದಿದ್ದು ತಪ್ಪು ಅಂತ ಹೇಳಲ್ಲ, ಕೆಲವು ಬೇಸರ ಅಂದರೆ ಎಲ್ಲ ತಿಳ್ಕೊಂಡು ಬಂತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಪ್ರೊಫೆಷನ್ ಆಗಿರಬೇಕು, ಇದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ.
0: ಕೆಲವು ವಿಷಯಗಳಾದರೂ ತಿಳ್ಕೊಂಡು ಬಂದರೆ ಸಂತೋಷ.
1: ಹೌದು, ಖಂಡಿತವಾಗಿ
0: ಖಂಡಿತವಾಗಿ. ಎಲ್ಲ ನೀವು ಸ್ಟಾರ್ಟ್ ಮಾಡಿದ ಕೆಲವು ವಿಷಯ ಗೊತ್ತಿತ್ತು ನಿಮಗೆ, ಕೆಲವು ವಿಷಯ ಮನೆಯಲ್ಲೇ ಇದ್ದು ನಿಮ್ಮ ಹತ್ರ. ಸೊ ಅದನ್ನ ಬೆಳೆಸ್ಕೊಂಡು ಹೋಗ್ಬೋದಲ್ಲ ಅನ್ನೋದು ನಿಮ್ಮ ಉದ್ದೇಶ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಪೋಸ್ಟರ್ ನೋಡ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೀವಿ ನಾವೆಲ್ಲ.
1: ಹೌದು ಹೌದು,
0: ಈ ಪೋಸ್ಟರ್ ಚೇಂಜ್ ಆದ ತಕ್ಷಣ ಸಿನಿಮಾ ಚೇಂಜ್ ಆಗಿದೆ.
1: ಹೌದು,
0: ಬಟ್ ಈಗ ಇಷ್ಟೊಂದು ಮೀಡಿಯಾ ಇದ್ರೂ ಕೂಡ, ಇಷ್ಟೊಂದು ಡಿಜಿಟಲ್ ಮೀಡಿಯಾ, ಎಷ್ಟು ವಿಷಯಗಳಿದ್ರು ಕೂಡ ಸಿನಿಮಾ ಸಕ್ಸಸ್ ರೇಟ್ ಇದೆ ಅಲ್ಲ,
1: ಹೌದು
0: ಜೀರೋ.
1: ಹೌದು, ಇವಾಗ ತುಂಬಾ ಕಮ್ಮಿ ಆಗಿದೆ. ಅದೇ ನಾನು ಹೇಳ್ತಾ ಇದ್ದೆ ಮೊನ್ನೆ ಯಾರೋ ಮಾತಾಡ್ತಿರ್ಬೇಕಾರೆ, ಈಗ ನೋಡಿ 6 ತಿಂಗಳಾಯ್ತು, ಈಗ 6ನೇ ತಿಂಗಳಿಗೆ ಬಿದ್ದಿದೆ, 5 ತಿಂಗಳು ಮುಗೀತು. 5 ತಿಂಗಳಿಗೆ ಒಂದೇ ಒಂದು ಸಿನಿಮಾ ಹಿಟ್ ಆಗಿದೆ ಸರ್, ಒಂದು ಸಿನಿಮಾ ಹಿಟ್ ಆಗಿದೆ. 100 ಚಿಲ್ಡ್ರೆ ಸಿನಿಮಾ ರಿಲೀಸ್ ಆಗಿದೆ, ಒಂದು ಸಿನಿಮಾ ಹಿಟ್ ಆಗಿದೆ, ಲವ್ ಮಕ್ಟೆಲ್ 3 ಅಂತ ಹೇಳಿ.
0: ಅದು ಏನು ಅಂದ್ರೆ ಲವ್ ಮ್ಯಾಕ್ಚುಯಲ್ 2-1 ಹಿಟ್ ಆಗಿದ್ದಕ್ಕೆ ಸಕ್ಸಸ್ ತಗೊಂಡು
1: ಎರಡು ಲೀಡ್ ಸಿಕ್ಕಿರೋದ್ರಿಂದ ಒಂದು ಗ್ರಿಪ್ ಇತ್ತು ಕತೆ ಅಂದ್ರೆ, ಕನೆಕ್ಟ್ ಆಯ್ತು ಆಡಿಯನ್ಸ್ಗೆ, ಕ್ಲಿಕ್ ಆಯ್ತು. ಈಗ ನವೀನ್ ಸಜ್ಜು ಅವ್ರು ಮೊನ್ನೆ ಒಂದು ಮಾಡಿದ್ರು ಲೋ ನವೀನ ಅಂತ ಹೇಳಿ, ಒಂದು ವಿಲೇಜ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಹಾಡೆಲ್ಲ ತುಂಬಾ ಹಿಟ್ ಆಗಿತ್ತು. ಅದು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ, 3-4 ವಾರ ಹೋಗ್ತಾ ಇದೆ. ಬಟ್ ಏನ್ ಹೇಳಕ್ ಬರ್ತೀವಿ ಅಂತಂದ್ರೆ, ನಾವು ಡೈರೆಕ್ಟರ್ ಆದಂತವ್ರು, ಪ್ರೊಡ್ಯೂಸರ್ ಆದಂತವ್ರು, ನಾವು 4 ಗೋಡೆ ಮಧ್ಯೆ ಕೃಷಿ ಮಾಡ್ತು ಅಂತಂದ್ರೆ, ಸ್ಕ್ರಿಪ್ಟ್ ಚಂದಾಗಿ ಮಾಡ್ತು ಅಂತಂದ್ರೆ, ಅದಕ್ಕೆ

0: ಯಾವತ್ತು ವ್ಯಾಲ್ಯೂ ಇದ್ದೇ ಇದೆ ಸರ್. ಒಂದು ಸ್ಕ್ರಿಪ್ಟ್ ಯಾವತ್ತೂ ಒಂದು ಹೀರೋ ಆಗತ್ತೆ ಸರ್. ಆಯ್ತಾ, ಈಗ ಹೀರೋ ಸಿನಿಮಾ ಮಾಡೋದು ಒಂದು ಕಡೆ ಆಯಿತು ಅಂತಂದರೆ, ಒಂದು ಸ್ಕ್ರಿಪ್ಟು ಅಂದರೆ ಒಂದು ಅದ್ಭುತವಾದ ಕತೆ ಮಾಡ್ಕೋತು ಅಂತಂದರೆ ಆ ಕತೆನೇ ಹೀರೋ ಆಗಿರ್ತಾರೆ. ಆ ಯಾರೇ ಮಾಡಿದ್ರು ಕೂಡ, ದೊಡ್ಡ ಹೀರೋ ಮಾಡಿದ್ರೆ ಅವ್ರಿಗೆ ಇನ್ನೂ ಲೈಫ್ ಇರುತ್ತೆ. ಹೊಸ ಯೂ ಕಮರ್ಸ್ ಮಾಡ್ತು ಅಂತಂದರೆ ಒಂದು ಹೀರೋ ಪಟ್ಟ ಬರುತ್ತೆ. ಸೊ ಹಾಗಾಗಿ ಡೈರೆಕ್ಟರ್ ಆದವರು ಮತ್ತು ಪ್ರೊಡ್ಯೂಸರ್ ಆದವರು ತುಂಬ ಒಳ್ಳೆ ಕೃಷಿ ಮಾಡ್ತು ಅಂದರೆ, ಒಳ್ಳೆ ಸಬ್ಜೆಕ್ಟ್ ಮಾಡ್ತು ಅಂತಂದರೆ ಯಾವತ್ತೂ ಕನ್ನಡ ಆಡಿಯನ್ಸ್ ಬಿಟ್ಕೊಡಲ್ಲ ಸರ್. ಅದು ಖಂಡಿತವಾಗ್ಲೂ ಸತ್ಯ. ಅದು
1: ತುಂಬ ಚೆನ್ನಾಗಿ ಹೇಳಿದ್ರಿ ಅದನ್ನು. ಸೊ ಏನಿದ್ರು ಕಥೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ.
0: 100% ಅಲ್ವಾ, ಬೇಕು, ಹೀರೋಗಳು ಬೇಕು. ಹೀರೋ ಇಲ್ಲದೆ ಮಾರ್ಕೆಟ್ ಇರಲ್ಲ, ಹೀರೋ ಇಲ್ಲದೆ ಬಾಕ್ಸ್ ಆಫೀಸಲ್ಲಿ ದುಡ್ಡು ಮಾಡಕ್ಕೆ ಚಾನ್ಸ್ ಇಲ್ಲ.
1: ಹೌದು,
0: ಯಾವ ಅದೆಲ್ಲವೂ ಹೌದು ಅಲ್ವಾ. ಅದಕ್ಕಿಂತ ಮುಂಚೆ ಏನು, ಒಂದು ಒಳ್ಳೆ ಸಿನಿಮಾ ನೋಡ್ಬೇಕಾದ್ರೆ ಏನು, ಕತೆ ಚೆನ್ನಾಗಿರಬೇಕು. ಒಂದು ಸಿನಿಮಾ ಕ್ಲಿಕ್ ಆಗಬೇಕಾದ್ರೆ ಏನಾಗುತ್ತೆ, ಕತೆ ಚೆನ್ನಾಗಿರುತ್ತೆ, ಅಲ್ಲಿಂದ ಮೌತ್ ಪಬ್ಲಿಸಿಟಿಗೆ ಹೋಗುತ್ತೆ. ಏ ನೋಡಪ್ಪ, ಇದು ಪಿಕ್ಚರ್ ಚೆನ್ನಾಗಿದೆಯಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏ, ಯಾರೋ ಹೊಸಬ್ರು ಮಾಡಿರೋದು ಕಣೋ, ನಮ್ಗೆ ಗೊತ್ತೇ ಆಗಲ್ಲ, ಇಷ್ಟು ಚೆನ್ನಾಗಿ ಹೋಗಿದೆ ನೋಡು ಕತೆ, ಹೊಸಬ ಅಂತ ಅನ್ಸೋದೇ ಇಲ್ಲ ಅಂತಾರೆ. ಹೊಸಬ ಅಲ್ಲ ಅಂತ ಅನ್ಸ್ಬೇಕಾದ್ರೆ ಏನ್ ಮಾಡಬೇಕು, ಕತೆ ಚೆನ್ನಾಗಿರ್ಬೇಕು. ಕತೆ ಚೆನ್ನಾಗಿತ್ತು ಅಂದ್ರೆ ಪಿಕ್ಚರ್ ಹಿಟ್ಟೆ. ಅದು ಎರಡು ಮಾತೇ ಇಲ್ಲ.
1: ನಾನು ಒಂದು ಮಾತನ್ನ ನಿಮಗೆ ಗೊತ್ತಿದೆ, ಅದು ಕಾಂಬಿನೇಷನ್, ಈಗ ಡೈರೆಕ್ಟರ್ ಹೀರೋ ಕಾಂಬಿನೇಷನ್, ಇದು ಹಿಟ್ ಆಯ್ತು ನೆಕ್ಸ್ಟ್ ಕೂಡ ಮಾಡೋಣ ಅಂತ ತುಂಬಾ ಬಂದಿದೆ.
0: ಹೌದು,
1: ಹಾಗೇನೆ ನಮ್ಮ ಸಿನಿಮಾಗೆ PRO ವೆಂಕಟೇಶ್ ಅವ್ರು ಮಾಡಿದ್ರು, ಅವ್ರನ್ನ ಮುಂದೆ ಹಾಕೊಂಡ್ರೆ ಹಿಟ್ ಆಗತ್ತೆ ಅಂತ ಆ ಕಲ್ಪನೆಗಳಿಂದ
0: ತುಂಬಾ ಆಗಿದೆ, ತುಂಬಾ ಅನುಭವ ಆಗಿದೆ. 2006 ನಮ್ಮ ಸುರಿಂದ ಅವ್ರು ತೀರ್ಕೊಂಡಾಗ, ನಮ್ಮ ಅಂಕಲ್ ತೀರ್ಕೊಂಡಾದಾಗ, ಏನಪ್ಪ ಇದು ಇವ್ರದ್ದು ಒಂದು ದೊಡ್ಡ ಘಟ ಉದುರೋಯ್ತು, ಏನ್ ಮಾಡ್ತಾರೆ ಏನೋ, ಇವ್ರದ್ದು ಆಗೋಯ್ತು ಕತೆ ಅಂತಲ್ಲ ಅಂತಂದ್ರು. ಬಟ್ ಆದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಂದ ಹಿಡಿದು ಇಂಡಸ್ಟ್ರಿ ಅವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ. ಅವರೆಲ್ಲ ಹೇಳಿದ್ರು, ನಮ್ಮ ಕೆಲವು ಕೊಲೀಗ್ಸ್ಗಳೇ ನಮ್ಮ ಅಂಕಲ್ ತೀರ್ಕೊಂಡ ಮೇಲೆ, ಇಲ್ಲ ಅವ್ರಿಂದ ನೆಕ್ಸ್ಟ್ ಸಿನಿಮಾ ಮಾಡಲ್ಲ, ನಮಗೆ PRO ಕೆಲಸ ಕೊಡಿ ಅಂತ ಹೋಗಿದ್ದು ಉಂಟು ನಮ್ಮ ಸ್ನೇಹಿತರುಗಳೇ. ಅವ್ರು ಇವತ್ತಿಗೂ ಪಾಪ ಇಂಡಸ್ಟ್ರಿನಲ್ಲಿ PRO ಕೆಲಸ ಮಾಡ್ಕೊಂಡೇ ಇದ್ದಾರೆ ನಮ್ಮ ಸ್ನೇಹಿತರುಗಳೇ, ಚೆನ್ನಾಗಿರ್ಲಿ, ಅದು ಬೇರೆ ವಿಚಾರ. ಬಟ್ ಆದರೆ ಆ ಕಡೆ ಕೆಲಸ ಕೇಳ್ಕೊಂಡು ಹೋದ್ರಲ್ಲ, ಕೆಲಸ ಕೊಡೋ ಅಂಥ ವ್ಯಕ್ತಿಗಳು ಏನಂತ ಹೇಳಿದ್ದಾರೆ, ಇಲ್ಲಪ್ಪ ಅವ್ರನ್ನ 10 ವರ್ಷ 10 ದಿವಸ ಆಗಿದೆ, ಅವ್ರು ಬೆಳೆಸಿರೋಂಥ ಹುಡುಗ ಇದ್ದಾನೆ, ಅವನು ಕೇಳೋಣ ನಾವು, ಅವನ ಅಕಸ್ಮಾತ್ ಮಾಡಲ್ಲ ಅಂದ್ರೆ ನಿಮ್ಗೆ ಕರೆದು ಕೆಲಸ ಕೊಡ್ತೀವಿ ಅಂತ ಹೇಳಿ ಸಮಾಧಾನವಾಗಿ ಕಳಿಸಿ, ನನಗೆ ಕರೆದು ಎಲ್ಲ ನಮ್ಮ ಅಂಕಲ್ ಕಾಡಿಯಲ್ಲ ಆದ್ಮೇಲೆ ಕರೆದು ಮಾತಾಡಿ ಕೆಲಸ ಕೊಟ್ಟು ನಮ್ಮನ್ನು ಬೆಳೆಸಿರೋದು ಕೂಡ ಉದಾಹರಣೆಗಳು ಬೇಕಾದಷ್ಟಿದೆ. ಯಾವಾಗ ಮುಂಗಾರು ಮಳೆ ದುನಿಯಾ ನಮ್ಮ ಅಂಕಲೇ ಒಪ್ಕೊಂಡಿದ್ರು, ನಾವು ಆಮೇಲೆ ಫಿನಿಶ್
1: ಮಾಡ್ಕೊಂಡಿದ್ವಿ,
0: ನಾವೆಲ್ಲ ಸೇರ್ಕೊಂಡು ಮಾಡಿಕೊಟ್ಟಾಗ ಆ ಪಿಕ್ಚರ್ ಯಾವಾಗ ಹಿಟ್ ಆಯ್ತೋ ಅದರಿಂದ ಬಂದ್ಬಿಡ್ತು ನಂಗೆ, ಓ ಸೂಪರ್ ಹಿಟ್ಟು, ಇವ್ರನ್ನ ಹಾಕೊಂಡ್ರೆ ಒಳ್ಳೆ ಹಿಟ್ ಆಗತ್ತೆ ಅಂತ ಹೇಳಿ ಸುಮಾರು ಆಯ್ತಾ ಬ್ರ್ಯಾಂಡ್ ಸುಧೀಂದ್ರ ಅನ್ನೋ ಬ್ರ್ಯಾಂಡ್ ಇಂದ ನನಗೆ ಕೆಲಸ
1: ಸಿಗ್ತು. ಸುಧೀಂದ್ರ ವೆಂಕಟೇಶ್ ಅಂತ
0: ಇಲ್ಲ, ಅದೇನಾಯ್ತು ನನಗೆ ಸಾಮಾನ್ಯವಾಗಿ ನಾನು ಯಾರಿಗಾರ ಫೋನ್ ಮಾಡ್ತು ಅಂದ್ರೆ ನಾನು ವೆಂಕಟೇಶ್ ಮಾತಾಡಿ, ಯಾರು ಹೇಳಿ ಅಂತ ಹೇಳೋರು, ಸುಧೀಂದ್ರ ಅವ್ರ ಮನೆಯಿಂದ ಅಂತ ಹೇಳ್ತಿದ್ದೆ. ಒಂದು ಬ್ರ್ಯಾಂಡ್ ನಾನು ಹೇಳದ್ನಲ್ಲ ಸರ್, ನಮ್ಮ ಲೈಫ್ ಇರೋವರೆಗೂ ನಮ್ಮ ಅಂಕಲ್ ಒಂದು ಬ್ರ್ಯಾಂಡ್ ಅಷ್ಟೇ ಮುಗಿದೋಯ್ತದು. ನಮ್ಮ ಜೀವನ, ನಾನು 89 ವರ್ಷ 100 ವರ್ಷ ಬದುಕಿದ್ರು ಕೂಡ ಅವ್ರನ್ನೆರಳಲ್ಲೇ ಬದುಕೋದು ಅಂತ ಕೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನಮ್ಮ ದಾರಿ ದೀಪ ಮಾಡ್ಕೊಟ್ಟಿದ್ದ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಅಂತ. ಒಂದು ನಮ್ಮ ಹಿರಿಯ ಛಾಯಾಗ್ರಾಹಕ ನಾಗೇಶ್ ಕುಮಾರ್ ಇದ್ರು, ಇದಾರೆ ನಾಗೇಶ್ ಕುಮಾರ್. ಏನಂತಂದ್ರೆ, ನೀನು ವೆಂಕಟೇಶ್ ಅಂತ ಇಟ್ಕೋಬೇಡ ಕಣಲೆ, ಈ ಮುಂದ್ಗಡೆ ಸುಧೀಂದ್ರ ಅಂತ ಇಟ್ಕೊಳ್ಳೋ, ಅವ್ನು ಬಹಳ ಅದೃಷ್ಟದ ಹೆಸರು.
1: ಅವ್ರ ಮಾತಲ್ಲೇ ಅವ್ರ ಸೆಲೆ ಹೇಳಿದ್ರಿ,
0: ಖಂಡಿತ ಅವ್ನಂಗೆ ಅದೇ ಹೇಳಿದ್ದು. ಆಯ್ತಾ, ರಾಜ್ಕುಮಾರ್ ಅವರು ಮಕ್ಕಳೆಲ್ಲಾನು ಶಿವರಾಜ್ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ರಾಜ್ಕುಮಾರ್ ಆದ್ಮೇಲೆ ಇಟ್ಕೊಂಡಿದ್ದಾರೆ. ನೀನ್ ಏನ್ ಮಾಡು ಗೊತ್ತಾ, ಸುಧೀಂದ್ರ ವೆಂಕಟೇಶ್ ಅಂತ ಸುಧೀಂದ್ರ ಮುಂಚೆ ಇಟ್ಕೋ, ಅದು ಅದೃಷ್ಟದ ಬ್ರ್ಯಾಂಡ್ ಕಣದು, ಅದೃಷ್ಟದ ಮನುಷ್ಯ ಅವರು ಪಾಪ ಅಂತೆಲ್ಲ ಹೇಳಿದ್ರು. ಅವರು ನಂಗೆ ಇವತ್ತು ನೆನ್ಸ್ಕೋತೀನಿ ನಾನು. ನಾಗೇಶ್ ಕುಮಾರ್ ನಂಗೆ ಅದನ್ನ ನಾಮಕರಣ ಮಾಡಿದ್ದು, ಅವತ್ತಿಂದ ಇವತ್ತವರೆಗೂ ಉಳಿದೋಗಿದೆ. ಎಷ್ಟೋ ಸರಿ ನಾನು ಒಂದು 10 ವರ್ಷ ಹಿಂದೆ ಹೋದಾಗ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ನಾವೇ. ಈಗ ನಮ್ಮ ಪ್ರೊಫೆಷನಲ್ ತುಂಬಾ ಜನ ಬಂದಿರೋ, ಅದು ವಿಷಯ ಬೇರೆ. ಅದು ನೀವು ಯಾವ ಗೋಡೆ ಮೇಲೆ ಹೋದ್ರು ಕೂಡ ಕೆಳಗಡೆ ಒಂದು ಬ್ರ್ಯಾಂಡ್ ಸುಧೀಂದ್ರ ವೆಂಕಟೇಶ್ ಅಂತ, ಅದು ಎಷ್ಟು ಆನಂದ ಆಗ್ತಾ ಇತ್ತು ಗೊತ್ತಾ.
1: ಇವತ್ತು 100%
0: ಇವತ್ತಿಗೂ ಕೂಡ ಆ ಬಂತು ಅಂದ್ರೆ ಆ ಪ್ಲೇಸ್ಮೆಂಟ್ ಅಲ್ಲಿ ಇಟ್ಬಿಡೋರು ಅದನ್ನ, PRO ಸುಧೀಂದ್ರ ವೆಂಕಟೇಶ್ ಅಂತ ಹೇಳಿ. ಸೊ ಹಾಗಾಗಿ ಅದು ಆ ಬ್ರ್ಯಾಂಡ್ ಕೊಟ್ಟಿದ್ದು ನಮ್ಮ ನಾಗೇಶ್ ಕುಮಾರ್ ಅಂತ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು. ನಿಮಗೆ ಆಪೋಸಿಟ್ ಮಾತಾಡ್ಸೋರು ಯಾರು ಬೇಡ, ಸುಮ್ಮನೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರ ಅಂದ್ರೆ ಮಾತಾಡ್ಕೊಂಡು ಹೋಗ್ಬಿಡ್ತೀರ. ಸದಾಶಿವ ಹುಲ್ಗೂರು ಬನಶಂಕರ್ ಎರಡನೇ ಹಂತದಿಂದ ಮೆಸೇಜ್ ಕಳಿಸಿದ್ದಾರೆ, ನಾನು ಈ ಮೆಸೇಜ್ ಓದಲೇಬೇಕು. ಸುಧೀಂದ್ರ ವೆಂಕಟೇಶ್ ಸಹೃದಯಿ, ಪ್ರತಿಭಾವಂತ, ಸ್ನೇಹಮಯಿ, ಕನ್ನಡ ಚಲನಚಿತ್ರ PRO ಅವರೊಂದಿಗಿನ ನನ್ನ ನಿಮ್ಮ ಸಂದರ್ಶನ ಹೃದಯ ಸ್ಪರ್ಶವಾಗಿದೆ. ಓ ಥ್ಯಾಂಕ್ ಯು ಸದಾಶಿವ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಎರಡು ಸೆಂಟೆನ್ಸ್ ತುಂಬ, ಎರಡು ಪದಗಳು ತುಂಬ ಸೆಳಿತು, ಸಹೃದಯಿ ಮತ್ತು ಪ್ರತಿಭಾವಂತ ಅನ್ನೋದು. ಗುಡ್ ಗುಡ್, ಥ್ಯಾಂಕ್ ಯು ಸದಾಶಿವ ಹುಲ್ಗೂರವರೇ. ಈಗ ನೀವು ಇಷ್ಟು ಹೇಳಿದ್ಮೇಲೆ ನಾನು ಮುಂಗಾರು ಮಳೆ ಸಿನಿಮಾದ ಹಾಡು ಕೇಳಿಸಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾವು ಕೂಡ ಹಾಗೆ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಯಾರು ಮಾತು ಕೇಳಲ್ಲ. ಎಸ್, 12:31 ಆಗಿದೆ, ನವಿಲ್ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿದ್ದೀನಿ. 9480901013 ಇದೆ ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ಸುಧೀಂದ್ರ ವೆಂಕಟೇಶ್ ಅವರಿದ್ದಾರೆ, PRO.

0: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar, safeguarding seas for a Viksit Samriddh Bharat. Join Indian Navy.
1: Wellness or illness by choice. Visit avishjia.com.
2: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. 12:34 ನವಿಲುಗೊರೆ ಕಾರ್ಯಕ್ರಮ. ಪಿ ಆರ್ ಓ ಸುಧೀಂದ್ರ ವೆಂಕಟೇಶ್ ಅವ್ರ ಜೊತೆ ಮಾತನ್ನು ಆಡ್ತಾ ಇದ್ದೀವಿ. ಯಾವ ಜೊತೆ ಮಾತನ್ನು ಮುಂದುವರಿಸೋಣ. ಸಿನಿಮಾ ಒಲವಿನ ಉಡುಗೊರೆ ಆದಮೇಲೆ ಗಣೇಶನ ಮದುವೆ ಆ್ಯಂಡ್ ಗುಂಡನ ಮದುವೆ ಸಿನಿಮಾ ಎಲ್ಲ ಶುರು ಮಾಡಿದ್ರಿ.
3: ಹೌದು.
2: ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್, ಅವ್ರ ಜೊತೆ ಮಾಡಿದಾಗ ಆ ಟೈಮ್ ಹೇಗಿತ್ತು?
3: ಅದೇ, ಈಗ ಎಲ್ಲವೂ ಕೂಡ ಪತ್ರಕರ್ತರ ಒಂದು ಪಾರ್ಟ್ನ ಪಾಲುದಾರಿಕೆಯಲ್ಲೇ ಎಲ್ಲ ಸಿನಿಮಾಗಳು ಮಾಡಿದ್ದು. ಗಣೇಶನ ಮದುವೆ ನಾವು ಒಲವಿನ ಉಡುಗೊರೆ ಒಂದಷ್ಟು ಪತ್ರಕರ್ತರ ಜೊತೆ ಮಾಡಿದ್ದು. ಈವನ್ ಗಣೇಶನ ಮದುವೆ ಕೂಡ ಅಷ್ಟೇ. ವಿಶ್ವಸಾಗರ್ ಅಂತಿದ್ರು ಅವರು, ಪದ್ಮನಾಭರಾಜು ಅಂತೇಳಿ ಚಿತ್ರರಸಿಕ ಸಂಘ ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ಅವಾರ್ಡ್ ಮಾಡ್ತಾ ಇದ್ರು ಅವರು, ನಮ್ಮ ಸುರಿಂದ ಅವರು ಮತ್ತು ರಾಮಮೂರ್ತಿ ಅಂದ್ರೆ ನಮ್ಮ ಜೊತೆಗಿದ್ದು. ಅಲ್ಲಿಂದ ಶುರು ಆಗಿ ಗಣೇಶನ ಮದುವೆ ಆಯಿತು, ಆಮೇಲೆ ಗೌರಿ ಗಣೇಶನೂ ಆಯಿತು, ಆಮೇಲೆ ಗಣೇಶನ ಗಲಾಟೆ ಆಯಿತು. ಗಣೇಶನ ಗಲಾಟೆ ಬಂದು ಲಹರಿ ರೆಕಾರ್ಡಿಂಗ್ ಮನೋಹರ್ ನಾಯ್ಡು ಮತ್ತು ಸೋದರು ಮಾಡಿದ್ದು, ಬಟ್ ನಮ್ಮ ಸುರಿಂದ ಅವರ ಅಧ್ಯಕ್ಷತೆಯಲ್ಲಿ ಮಾಡಿಕೊಡಿದ್ವಿ ಇಡೀ ಸಿನಿಮಾನ. ಜಗ್ಗೇಶ್ ಅವ್ರದ್ದು ಎರಡು ಸಿನಿಮಾ ಮಾಡಿದ್ವಿ, ಪಟ್ಟಣಕ್ಕೆ ಬಂದ ಪುಟ್ಟ ಅಂತ ಹೇಳಿ ಒಂದು, ಗುಂಡನ್ ಮದುವೆ ಅಂತ ಹೇಳಿ, ಆಮೇಲೆ ಇನ್ನೊಂದು ಸುನಿಲ್ಲು ಮತ್ತು ಶ್ರುತಿ ತಾರಾ ಮಾಡಿರೋದು ನಗು ನಗುತ್ತ ನಲಿ ಅಂತಂದ್ಬಿಟ್ಟು, ಅದಕ್ಕೆ ಭಾರ್ಗವ ಸರ್ ಡೈರೆಕ್ಟರ್ ಅದಕ್ಕೆ. ಸೊ ಆರು ಸಿನಿಮಾ ಎಲ್ಲ ಪಾಲುದಾರಿಕೆಯಲ್ಲೇ ಮಾಡಿದ್ದು ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಇದರದ್ದು ಗುಂಡನ್ ಮದುವೆದು ಮಾಡಿದಾಗ ಕುಲಕರ್ಣಿ ಅವರು, ರಾಜ್ಕುಮಾರ್ ಅವರು ಫ್ಯಾಮಿಲಿಗೆ ತುಂಬ ಬೇಕಾದವರು, ಶಾಮಸುಂದರ್ ಕುಲಕರ್ಣಿ ಅವರು. ಸೊ ಅವರು ನಮ್ಮ ಜೊತೆಗಿದ್ದರು. ಅಂದರೆ ಇಡೀ ನಮ್ಮ ಯಾವುದೇ ಸಿನಿಮಾ ಆದರೂ ಕೂಡ ಅವರು ಅಧ್ಯಕ್ಷತೆಯಲ್ಲೇ ಆಗ್ತಾಯಿತ್ತು, ಅವ್ರ ಮಾರ್ಗದರ್ಶನದಲ್ಲೇ ಆಗ್ತಾಯಿತ್ತು. ನಮಗೆಲ್ಲ ಬೆಳೆಸಿದವರು ಅವರು, ನಮ್ಮ ಅಂಕಲ್ ಬೆಳೆಸಿದವರು, ನಮ್ಮನ್ನೆಲ್ಲ ಬೆಳೆಸಿದವರು. ಹಂಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ಸುರಿಂದ ಅವರು ಬೆಳೆಸಿದವರು ಇದ್ದಾರೆ, ಡಾಕ್ಟರ್ ವಿಜಯಮ್ಮ ಅವರಿದ್ದಾರೆ, ಅವರೆಲ್ಲ ನಮಗೆ ಎಷ್ಟು ನಮ್ಮ ಜೀವನಕ್ಕೆ ಸಹಾಯ ಮಾಡಿದವರು. ಸುಬ್ರಾಯರಾಗ್ಬೋದು, ನಾರಾಯಣಸ್ವಾಮಿ ಅವರಾಗ್ಬೋದು, ಅಥವಾ ಗಣೇಶ್ ಕಾಸರಗೋಡ್ ಅವರಾಗ್ಬೋದು, ಜೋಗಿ ಅವರಾಗ್ಬೋದು, ಸುಬ್ರಹ್ಮಣ್ಯ ಅವರಾಗ್ಬೋದು, ರಾಮಚಂದ್ರ ಹೇಳ್ಕೊಂಡು ಹೋದ್ರೆ ಇಡೀ ನನಗೆ ಫುಲ್ ಕಂಪ್ಲೀಟ್ ಎಲ್ಲ ಲಿಸ್ಟ್ ಬಾಯಲ್ಲೇ ಇದೆ. ಅವರೆಲ್ಲ ನಮಗೆ ನಮ್ಮ ಅಂಕಲ್ ಬೆಳೆಸಿ, ನಮ್ಮನ್ನು ಬೆಳೆಸಿದಕ್ಕೋಸ್ಕರ ಇವತ್ತು ನಾವು ಒಂದು ಪಿ ಆರ್ ಓ ಆಗಿ ಹಾಗೆ ಉಳ್ಕೊಂಡ್ರೆ 50 ವರ್ಷ ಉಳ್ಕೊಳ್ಳೋದು ಕಮ್ಮಿ ಅಲ್ಲ, ತುಂಬ ಹುಡುಗಾಟ ಅಲ್ಲ ಅದು, ಇಷ್ಟು ಕಾಂಪಿಟೇಷನ್ ಮಧ್ಯ. ಸೊ ಹೀಗೇನೆ ಎಲ್ಲ ಪಾಲುದಾರಿಕೆಯಲ್ಲಿ ಸಿನಿಮಾ ಮಾಡಿದ್ದು ಖುಷಿ ಆಗುತ್ತೆ. ರಾಜ್ಕುಮಾರ್ ಅವ್ರನ್ನ ಕ್ಲಾಪ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಕೇಳಕ್ಕೆ ಅಂತ ಹೋಗಿದ್ದು ಕುಲಕರ್ಣಿ ಅವ್ರಿಗೆ, ತುಂಬಾ ಅವ್ರ ಫ್ಯಾಮಿಲಿ. ಯಾವ ಸಿನಿಮಾಕ್ಕೆ ಅದು?
2: ಅದು ಗುಂಡನ್ ಮದುವೆ. ಗುಂಡನ್ ಮದುವೆಗೆ ನಮ್ಮ ಸೌತ್ ಸರ್ಕಲ್ ಅನುಗ್ರಹ ವಿಠಲ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ತ್ಯಾಗರಾಜ ಅರಸ್ ಅಂತ ಮನೆ ಅಂತಿತ್ತು. ತ್ಯಾಗರಾಜ ಅರಸ್ ಅಂತ ಹೇಳಿ ಇದ್ರು, ಅವರು ಹಾಸ್ಯ ನಟರು. ಅವರು ಶೂಟಿಂಗ್ ಕೊಡ್ತಾ ಇರೋ ಅವ್ರ ಮನೆನ, ಅಲ್ಲೇ ಮುಹೂರ್ತ ಆಗಿದ್ದು. ಸೊ ಒಂದು 15 ದಿವಸ ಮುಂಚೆ ಹೋಗಿ ನಾವು ರಾಜ್ಕುಮಾರ್ ಅವ್ರನ್ನ, ಪಾರ್ವತಮ್ಮನವ್ರನ್ನ ಇನ್ವೈಟ್ ಮಾಡಿ ಬಂದ್ವಿ. ಕುಲಕರ್ಣಿ ಅವರು ಅಂದ್ರೆ ಒಂದು ಬ್ರ್ಯಾಂಡ್ ಇತ್ತು, ಖಂಡಿತ ಬರ್ತೀವಿ ಅಂತಂದ್ರು. ಆನ್ ಟೈಮ್ ಬಂದ್ರು, ಕ್ಲಾಪ್ ಮಾಡಿದ್ರು. ಜಗ್ಗೇಶ್ ಅವ್ರಿಗೂ ಬೇಕಾದವರು, ಜಗ್ಗೇಶ್ ಅವರು ಕೂಡ ಹೇಳಿದ್ರು ರಾಜ್ಕುಮಾರ್ ಅವ್ರಿಗೆ ಇನ್ವೈಟ್ ಮಾಡಿದ್ರನ್ನ, ನಮ್ಗೆ ಬಂದು ಕ್ಲಾಪ್ ಮಾಡಿಕೊಡಿ ಅಂತ ಹೇಳಿ ಕುಲಕರ್ಣಿ ಅವ್ರು ಹೇಳಿದ್ರು. ಅವ್ರ ಇಬ್ಬರ ಒಂದು ಮಾತಿನ ಮೇಲೆ ಬಂದ್ರು, ನಮಗೆ ಒಂದು ದೊಡ್ಡ ಸೌಭಾಗ್ಯ. ಅವತ್ತು ಬಂದು ಕ್ಲಾಪ್ ಮಾಡಿದ್ರು, ಟಿಫನ್ ಗಿಫನ್ ಎಲ್ಲ ಮಾಡಿದ್ರು. ಆ ಟೈಮಲ್ಲಿ ಒಂದು ಕುಲಕರ್ಣಿ ಅವರೇ ಸಾಂಗ್ ಬರೆದಿದ್ರು, ಏನು ಅಂತಂದ್ರೆ, ಶ್ರೀದೇವಿಯ ಗಿಡವನ್ನು ನೆಟ್ಟರೆ, ಆ ಥರದ್ದೊಂದು ಈ ಕವಿಗಳದು ಆಕ್ಟರ್ದೆಲ್ಲ ಇಟ್ಟು, ರಾಜ್ಕುಮಾರ್ರ ಗಿಡವನ್ನು ನೆಟ್ಟರೆ ಎಂದಿಗೂ ನಂಬರ್ ಒಂದೇ, ವಿಶ್ವೇಶ್ವರ ಗಿಡವನ್ನು ನೆಟ್ಟಿರಿ ಆ ಥರದ್ದೊಂದು, ಆಮೇಲೆ ಶ್ರೀದೇವಿ ಗಿಡ ನೆಟ್ಟರೆ ಸುಂದರಿ ಬಳಿಯವಳು ಹಿಂದೆ ಅಂತೇಳಿ ಅದೆಲ್ಲ ಆ ಥರದ್ದೆಲ್ಲ ಒಂದು ಇಟ್ಕೊಂಡು ಕವಿಗಳದು ಆಕ್ಟರ್ಸ್ದೆಲ್ಲ ಇಟ್ಕೊಂಡು ಒಂದು ಬರೆದಿದ್ರು. ಅವಾಗ ಏನಾಗುತ್ತೆ, ಒಂದು ಫಸ್ಟ್ ಶಾಟ್ ತೆಗಿಬೇಕಾದ್ರೆ ಜಗ್ಗೇಶ್ ಅವರು ಬರ್ತಾರೆ, ಒಂದು ಅಂದರೆ ಗಿಡ ಎಲ್ಲ ಮಾರ್ಕೊಂಡು ಬರೋ ಒಂದು ಸಿಚುವೇಶನ್ನು. ಬಂದಾಗ ಕೆಳಗಡೆ ಡಾಕ್ಟರ್ ರಾಜ್ಕುಮಾರ್ ಗಿಡ ಅಂತ ಒಂದಿರುತ್ತೆ. ಸೊ ಅವಾಗ ಮನೋಹರ್ರು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಮನೋಹರ್ ಅನ್ನೋರು ಕ್ಯಾಮರಾಮನ್ನು. ಅವಾಗ ಜಗ್ಗೇಶ್ ಅವರು ಕೇಳಿದ್ರು ಇದೊಂದು ಮೇಡಮ್ಗೆ, ಪಾರ್ವತಮ್ಮನವ್ರಿಗೆ, ಇದೊಂದು ಶಾಟು ಅಣ್ಣವ್ರಿಗೆ ಬಳಸ್ಕೋತೀವಿ ನಾವು ಸಿನಿಮಾದಲ್ಲಿ ಅಂತೇಳಿ. ಸರಿ ಆಯ್ತು ಅಂದ್ರು, ಅಣ್ಣವ್ರಿಗೆ ಕೇಳಿ ಜಮಾಯಿಸಿ ಅಂತಂದ್ರು. ಅದು ಬಂತು, ರಾಜ್ಕುಮಾರ್ ಅವರ ಗಿಡ ನಟ್ರೆ ಎಂದಿಗೂ ನಂಬರ್ ಒನ್ನೇ ಅಂತೇಳಿ. ಅಂದ್ರೆ ಆ ಗಿಡ ಕೊಟ್ಟಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಗಿಡ ಕೊಡ್ತಾರೆ ಅವ್ರಿಗೆ, ಇನ್ಕ್ಲೂಡಿಂಗ್ ಜಗ್ಗೇಶ್ ಅವರು. ಅದನ್ನ ಶಾಟ್ ಇವತ್ತಿಗೂ ಕೂಡ ನೀವು ಅದು ನೋಡಿದ್ರೆ ಆ ಸಿನಿಮಾಲಿದೆ. ಸೊ ಹಾಗಾಗಿ ಅದೊಂದು ನೆನಪಿಗೆ ಬಂತು. ರಾಜ್ಕುಮಾರ್ ಅವರು ಮತ್ತು ಇವ್ರು ಬರಕ್ಕೆ ಕಾರಣ ನಮ್ಮ ಮುಹೂರ್ತಕ್ಕೆ ಜಗ್ಗೇಶ್ ಅವರು ಮತ್ತು ಕುಲಕರ್ಣಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಸೂಪರ್. ಈಗ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಯಾಕೆ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ?
3: ಅಲ್ಲ, ಅದು ಏನಾಯ್ತು ಸುಂದರ್ ಅವರೇ, ಈಗ ಮುಂಚೆ ಎಲ್ಲಾನು ಆರ್ಟಿಸ್ಟ್ ಆಗಲಿ ಅಥವಾ ಒಂದು ಪತ್ರಕರ್ತರಾಗಲಿ ಪಿ ಆರ್ ಓಗಳಾಗಲಿ ಒಂದು ಸಂಬಂಧಗಳು ತುಂಬ ಚೆಂದಾಗಿತ್ತು. ಅಂದರೆ ವ್ಯಾಪಾರಿ
2: ಕನ್ನಡ ಇರಲಿಲ್ಲ ಅದು. ಅಂದ್ರೆ ಈಗ ಯಾವುದೋ ಒಂದು ಆರ್ಟಿಸ್ಟ್ ಹೋಗ್ಬಿಟ್ಟು ಒಬ್ಬ ಡೈರೆಕ್ಟರ್ ನಮ್ಗೆ ಹೇಳೋರು ಒಂದು ಯಾರ್ದೋ ಒಂದು ಆರ್ಟಿಸ್ಟ್ ಒಂದು 8 ದಿವಸ ಬೇಕು ಡೇಟು ಅಂತ ಹೇಳೋರು. ನಾವು 2 ದಿವಸ ಎಕ್ಸ್ಟ್ರಾ ತಗೊಂಡ್ಬರ್ತಾ ಇದ್ವಿ. ಕ್ಲೈಮೇಟ್ ಅಕಸ್ಮಾತ್ ಏನಾದ್ರು ಕೈ ಕೊಟ್ರೆ ಅಂತಂದ್ರೆ, ಅಂದ್ರೆ ನಮ್ಗೊಂದು 10 ದಿವಸ ಡೇಟ್ ಬೇಕು ಅಂತ ಯಾವುದೋ ಆರ್ಟಿಸ್ಟ್ ಹತ್ರ ಹೋದಾಗ 10 ದಿವಸಕ್ಕೆ ಅಂತ ಏನೋ ಒಂದು ನ್ಯಾಮಿನಲ್ಲಿ ಮಾತಾಡ್ಬಿಟ್ಟು ಕೊಡೋರು ನಮಗೆ ಡೇಟ್ನ. 8 ದಿವಸಲ್ಲಿ ಮುಗಿಸ್ಬಿಡ್ತಾ ಇದ್ವಿ. ಒಂದು ರೇಟ್ ಅಂತ ಏನೋ ಫಿಕ್ಸ್ ಮಾಡಿರೋ ಅವರು, ಒಂದು ಒಟ್ಟಾರೆ ಇಷ್ಟು ಅಂತ ಹೇಳಿ. ಸೊ ಇವಾಗ ಏನಾಗಿದೆ, ಕಾಲಕ್ರಮೇಣ ಬದಲಾದಂಗೆ ಎಲ್ಲ ರೇಟ್ಗಳು ಜಾಸ್ತಿ ಆಯಿತು. ಈಗ ದಿನಕ್ಕೆ ಲೆಕ್ಕ ಬಂದ್ಬಿಡ್ತು ಪ್ರತಿಯೊಂದು ಕೂಡ. ವರ್ಕರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಬೆಳಗ್ಗೆ 6 ಗಂಟೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಕಾಲ್ ಶೀಟ್ ಅಂತಾನೆ ವರ್ಕರ್ಸ್ಗೆ, ಬೆಳಗ್ಗೆ 9 ಗಂಟೆ ಆ ಥರದ್ದು ಆರ್ಟಿಸ್ಟು ಬಂದ್ಬಿಡ್ತು. ಮುಂಚೆ 100,000 ಲೆಕ್ಕದಲ್ಲಿ ಇತ್ತು, ಒಂದು ಸುಮಾರು 100,000 ಲೆಕ್ಕದಲ್ಲಿ ಇತ್ತು, ಇವತ್ತು 100,000,000 ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ. ನನಗೂ ತುಂಬ ಜನ ಕೇಳ್ತಾರೆ, ಒಂದು ಸಿನಿಮಾ ಮಾಡ್ಬೋದಲ್ಲ, ನೀವು ಯಾಕೆ ಮಾಡಲಿಲ್ಲ, ನಿಮ್ಮ ಅಂಕಲ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು, ಹಿಟ್ ಸಿನಿಮಾ ಮಾಡಿದ್ರು, ಯಾಕೆ ಮಾಡಲಿಲ್ಲ ಅಂತೇಳಿ. ಇವತ್ತಿನ ಬಜೆಟ್ಗೆ ತಡ್ಕೊಡೋಕ್ಕೆ ನಮಗಾಗಲ್ಲ, ಯಾಕೆಂದ್ರೆ ನಾನು ನಂಬ್ಕೊಂಡು 4-5 ಕುಟುಂಬಗಳಿದೆ. ನಾಳೆ ಏನಾದ್ರು ಸ್ವಲ್ಪ ಇನ್ಬ್ಯಾಲೆನ್ಸ್ ಆಯಿತು ಅಂದರೆ ವ್ಯವಹಾರದಲ್ಲಿ ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ತುಂಬ ದಿವಸ ಆಗೋಗ್ಬಿಡುತ್ತೆ. ಆ ಭಯದಿಂದ ನಾನು ವಾಪಸ್ ಮಾಡಕ್ಕೆ ಹೋಗಿಲ್ಲ. ಮಾಡಿದ್ರೆ ಇಡೀ ಇಂಡಸ್ಟ್ರಿ ನಂಗೆ ಸಪೋರ್ಟ್ ಖಂಡಿತ ಮಾಡ್ತಾರೆ. ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಇಡೀ ನಾ ಹೇಳಿದ್ನಲ್ಲ, ನಾವೊಂದು ಸಿನಿಮಾ ಮಾಡ್ತೀವಿ ಅಂದರೆ ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ.
4: ಅಂತ ಸಪೋರ್ಟ್ ಬಂದರೆ ಮುಂದಿನ ದಿನಗಳಲ್ಲಿ
2: ಮಾಡ್ತೀನಿ. ನಮ್ಮ ರಾಘವೇಂದ್ರ ಚಿತ್ರವಾಣಿ ಮುಖಾಂತರ ಮಾಡಬೇಕು ಅನ್ನೋದು ಆಸೆ ಇದೆ. ಈಗಷ್ಟೇ ಮೊನ್ನೆ ನನ್ನ ಮಗ ಒಂದು ಡೈರೆಕ್ಷನ್ ಮಾಡ್ದ, ಫಸ್ಟ್ ಸ್ಯಾಲ್ರಿ ಅಂತ ಹೇಳಿ. ಆಯ್ತಾ, ಅದು ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು. ಅದರದ್ದು ನಮ್ಮ ರಾಘವೇಂದ್ರ ಚಿತ್ರವಾಣಿ ಬ್ಯಾನರ್ ನನ್ನ ಹೆಸರಲ್ಲೇ ಒಂದು ಪ್ರೊಡ್ಯೂಸ್ ಮಾಡಿದ್ವಿ. ಕ್ರಮೇಣ ಒಂದು ಒಳ್ಳೆ ಸಬ್ಜೆಕ್ಟ್ ಬಂತು ಅಂತಂದ್ರೆ, ಹಾಗೆ ಮನೆಯಲ್ಲೇ ಈಗ ಡೈರೆಕ್ಟರ್ ಇದಾರೆ, ಅವನೇ ಮಾಡಬೇಕು ಅನ್ನೋ ನಂಗೇನಿಲ್ಲ.
4: ಡೈರೆಕ್ಟರ್ ಇದಾರೆ, ಪಿಆರ್ಒ ಇದಾರೆ,
2: ಪಿಆರ್ಒ ಇದಾರೆ ಅಲ್ವಾ. ಸೊ ಹಾಗಾಗಿ
4: ಹೀರೋಯಿನ್ ಕೂಡ ಹುಡುಕ್ಬಿಡಿ
2: ಆಗ್ಲಿ. ಹಾಗಾಗಿ
4: ಕ್ಯಾರೆಕ್ಟರ್ ಆರ್ಟಿಸ್ಟ್ ಎಲ್ಲ ಮನೇಲಿ ಇದಾರೆ
2: ಇದಾರೆ ಇದಾರೆ
4: ವಾಸುಗಿಂತ
2: ವಾಸು ಸುನಿಲ್ ಎಲ್ಲ ಇದಾರೆ. ಹಾಗಾಗಿ ಇನ್ನೋಣ, ಕ್ರಮೇಣ ಅಕಸ್ಮಾತ್ ನಂಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಒಂದು ಚಿಕ್ಕ ಬಜೆಟ್ ಅಲ್ಲಿ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಮಾಡಬೇಕು ಅನ್ನೋ ಆಸೆ ಇದೆ. ರಾಯರ್ ನೆರವೇರಿಸ್ಕೊಟ್ರೆ ಆಗತ್ತೆ,
4: ಖಂಡಿತ ಮಾಡಿ. ಅದು ಇನ್ನು ನಿಮ್ಮ ಟೀಮ್ ಬಗ್ಗೆ ಹೇಳಿ ಸರ್.
2: ಓ, ಈಗ ಅದೇ ನಾನು ಹೇಳ್ದಂಗೆ, ಫಸ್ಟು ನಮ್ಮ ಅಂಕಲ್ ಜೊತೆಗೆ ರಾಮಮೂರ್ತಿ ಇದ್ರು. ಅವರು ಎಕ್ಸಿಟ್ ಆದಮೇಲೆ ವಾಪಸ್ ನಾನು 86-87ರಲ್ಲಿ ನಾನು ಶುರು ಮಾಡಿಕೊಂಡೆ ಅವ್ರ ಜೊತೆಗೆ. ಬಂದಾದ್ಮೇಲೆ ನಮ್ಮ ವಾಸು ಲೇಟರ್ ಜಾಯ್ನ್ ಆದ. ಅದಾದ್ಮೇಲೆ 2026ಕ್ಕೆ ನಿಮ್ಗೆ ಗೊತ್ತು ನಮ್ಮ ಅಂಕಲ್ ಹೋದ್ರು. ಹೋದಾದ್ಮೇಲೆ 2006ರಲ್ಲಿ ಹೋದ್ರು. ಹೋದಾಗ ಅವ್ರ ಮಗ ಸುನಿಲ್ಲು, ಅವನೊಂದು 2-3 ವರ್ಷ ಅದೇ ಡಿಪ್ರೆಷನಲ್ಲಿದ್ದ, ವಾಪಸ್ ಅವನು ನಮ್ಮ ಜೊತೆಗೆ ಬಂದ. ಅವ್ರ ತಂದೆ ಸಂಸ್ಥೆ ಅಲ್ವಾ, ಬರಲೇಬೇಕು ಆಬ್ವಿಯಸ್ಲಿ ಅಲ್ವಾ. ಅವ್ರ ತಂದೆ ಸಂಸ್ಥೆನ ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕೈಲೂ ಇದೆ. ಹಾಗಾಗಿ ಅವನು ಜಾಯ್ನ್ ಆದ. ಲೇಟರ್ ಇವಾಗ ಹಿಂದೆ ಹೇಳ್ದಂಗೆ ಪ್ರಿಂಟ್ ಇತ್ತು, ವೆಬ್ಸೈಟ್ ಬಂತು, ಟಿವಿ ಬಂತು, ಈಗ ಸೋಷಿಯಲ್ ಮೀಡಿಯಾ ಬಂತು. ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ನಮ್ಮ ಮಕ್ಕಳು ಎಜುಕೇಷನ್ ಎಲ್ಲ ಮುಗೀತು. ನಮ್ಮ ಸಂಸ್ಥೆಗೆ 50 ವರ್ಷದ ಇತಿಹಾಸ ಇದೆ. ಸರಿ, ಬೇರೆ ಎಲ್ಲ ಕೆಲಸ ಮಾಡಬೇಕು ಬೇಡ ಅಂತ ಹೇಳಿ ನನ್ನ ಮಗಳು ಚಂದನ್ ಆಗ್ಬೋದು, ಪವನ್ ಆಗ್ಬೋದು, ನಮ್ಮ ರಾಘವೇಂದ್ರ ಚಿತ್ರಮಣಿ ಸೋಷಿಯಲ್ ಮೀಡಿಯಾ

0: ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಯಾವ ಪಿ ಆರ್ ಓ ಕೆಲಸ ಮಾಡ್ತೀವೋ ಆ ಸೋಷಿಯಲ್ ಮೀಡಿಯಾ ನಾವೇ ರಿಕ್ವೆಸ್ಟ್ ಮಾಡಿ ನಾವೇ ತಗೊಂಡು ಈಗ ನಮ್ಮ ಸಂಸ್ಥೆನೇ ಮಾಡ್ಕೊಂಡು ಹೋಗಿ, ನಾವೇ 5-6 ಜನ ಇದೀವಲ್ಲ, ಈಗ ನಾನಿದ್ದೀನಿ, ಸುನಿಲ್ ಇದ್ದಾನೆ, ವಾಸು ಇದ್ದಾನೆ, ಆಮೇಲೆ ನಮ್ಮ ಮಗಳು ಮಗ ಇದ್ದಾರೆ, ಪವನ್ ಚಂದನ ಎಲ್ಲ ಇರೋದ್ರಿಂದ ಸೊ ನಮ್ಮ ಪಿ ಆರ್ ಓ ನಮ್ಮ ಅಂಕಲ್ ಬೆಳೆಸಿದ ಸಂಸ್ಥೆನ ತೂಗಿಸ್ಕೊಂಡು ಹೋಗ್ತಾ ಇದೀವಿ ನಾವು.
1: ಕರೆಕ್ಟ್, ಎಲ್ಲರೂ ಮನೇಲಿದ್ದಾರೆ. ಸೊ ಅದು ಅತಿ ಬೇಗನೆ ನಿಮ್ಮ ಸಂಸ್ಥೆಯಿಂದ ಮತ್ತೊಂದು ಸಿನಿಮಾ ಬರಬೇಕು ಅನ್ನೋದು ನನ್ನ ಆಸೆ.
0: ಇಲ್ಲ, ಮಾಡ್ತೀವಿ ಖಂಡಿತ ಮಾಡ್ತೀವಿ.
1: ಇಷ್ಟು ವಿಷಯಗಳನ್ನ ಹೇಳಿದ್ರಿ, ಅಣ್ಣವ್ರ ವಿಷಯಗಳನ್ನ ಹೇಳಿದ್ರಿ, ಎಲ್ಲ ವಿಷಯಗಳು ಹೇಳಿದ ಮೇಲೆ ಅಣ್ಣವ್ರು ಹಾಡದಂತಹ, ಅಣ್ಣವರು ಆಕ್ಟ್ ಮಾಡಿದಂತಹ ಹಾಡನ್ನು, ಸಿನಿಮಾದ ಹಾಡನ್ನು ಕೇಳಿದ್ರೆ ಸಮಾಧಾನ ಆಗಲ್ಲ? ನಾವಾಡೋ ನುಡಿ ಏಕ

0: ನವಿಲುಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಸುಧೀಂದ್ರ ವೆಂಕಟೇಶ್ ಅವರಿದ್ದಾರೆ, ಪಿ ಆರ್ ಒ ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಶಿವಲಿಂಗಪ್ಪ ಭದ್ರೆಯ ಹಾಗೂ ಅವ್ರ ಮನೆಯವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನನಗೆ. ವೆಂಕಟೇಶ್ ಸರ್, ಅವರಿಗೆ ತುಂಬ ಕಷ್ಟವಾದಂಥ ಕೆಲಸ ಯಾವುದಾದ್ರೂ ನೆನಪಿದೆಯಾ ಅಂತ. ಕಷ್ಟನೇ ಇಲ್ಲ, ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಉದ್ದೇಶ.
1: ಖಂಡಿತ ಖಂಡಿತ ಖಂಡಿತ
0: ನೋಡಿ, ಅವ್ರಿಗೆ ನನಗೆ ಕೇಳ್ಬಿಡ್ಬೋದು ಡೈರೆಕ್ಟಾಗಿ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ನಮ್ಮ ಶಿವಲಿಂಗಪ್ಪ ಅವರೇ, ತುಂಬ ತುಂಬ ಧನ್ಯವಾದಗಳು. ಸರ್, ಜನರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಮನೇಲಿ ಗಂಡ ಹೆಂಡತಿ ಮಕ್ಕಳಿರ್ತಾರೆ, ಓಕೆ, ಅಷ್ಟು ಸಂಭಾಳಿಸೋದು ಎಷ್ಟು ಕಷ್ಟ ಅಂತಂದರೆ ಒಂದು ವರ್ಷ ತುಂಬ ಕಷ್ಟ. ಅಂಥದ್ರಲ್ಲಿ 50-70 ಜನ ಇರ್ತಾರೆ
1: ಈಸಿ
0: ಈಸಿಯಾಗಿ ಒಂದು ಪ್ರೆಸ್ ಮೀಟಲ್ಲಿ.
1: ಹೌದು,
0: ಇಷ್ಟೆಲ್ಲರನ್ನ ಸಂಭಾಳಿಸ್ತೀರಿ ಅಂತಂದರೆ
1: ಹೌದು,
0: ಯಾವ ಕೋರ್ಸ್ ಮಾಡಿದಿರಿ ನೀವು?
1: ಇಲ್ಲ ಕೋರ್ಸ್ ಅದೇ ಹೇಳಿದ್ನಲ್ಲ, ಒಂದು ಪ್ರೀತಿ ವಿಶ್ವಾಸ, ಒಂದು ಗೌರವ. ನಮ್ಗೆ ನಮ್ಮ ಅಂಕಲ್ ಹೇಳ್ಕೊಡಿದ್ ಒಂದೇ, ಒಂದು ದುಡ್ಡಿಂದೆ ಹೋಗ್ಬೇಡ, ಹೆಸರಿಂದೆ ಹೋಗು, ಕೆಲಸದಿಂದ ಹೋಗು. ಕೆಲಸದಿಂದ ಹೋಯ್ತು ಅಂತಂದ್ರೆ ಲಾಂಗ್ ಟೈಮ್ ಕೊಡತಂತೆ ನಮಗೆ ದುಡ್ಡು. ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಗೌರವ ಕೊಡೋದು ಕಲ್ತ್ಕೋಬೇಕಂತೆ. ಆದ್ರೆ ನನಗೆ ತುಂಬಾ ಅನುಭವ ಬಂದ್ಬಿಡ್ತು. ಹೊಸ ಜರ್ನಲಿಸ್ಟ್ ಬಂದಿರಲಿ, ಹಳಬರಿರ್ಲಿ, ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ಒಂದು ಪ್ರೆಸ್ ಮೀಟ್ ಅಂತ ಶುರು ಆದ್ರೆ ಡೈಲಿ ಎವ್ರಿಡೆ ಎಕ್ಸಾಮ್ ಅಂತೆ. ನಂದು 1000 ಪ್ರೆಸ್ ಮೀಟ್ ಆಗೋಯ್ತು, ಇವತ್ತು 1001. 12 ಗಂಟೆ ಪ್ರೆಸ್ ಮೀಟ್ಗೆ, 12:30 ಹೋಗೋಣ ಅಂದ್ರೆ ದುರಾಂಕರ ಅಂತೆ. ಹಾಫ್ ಅನ್ ಅವರ್ ಮುಂಚೆ ಹೋಗಿ ಅಲ್ಲಿ ಏನಾದ್ರು ಕುಂದು ಕೊರತೆಗಳು ಇತ್ತು ಅಂದ್ರೆ ಕರೆಕ್ಷನ್ ಮಾಡಿಕೊಂಡು ಸರಿಗಿಲ್ಲ ಸರಿ ಮಾಡಬೇಕು. ಯಾಕೆ ನಮ್ಮನ್ನು ನಂಬಿಕೊಂಡು ಎಲ್ಲ ಪತ್ರಕರ್ತರು ಬಂದಿರ್ತಾರೆ ಮೀಡಿಯಾ. ಸೊ ನಾವು ಕೊಡುವಂಥ ಗೌರವ ಅಂತ ಹೇಳಿದ್ರಲ್ಲ, ಹಾಗಾಗಿ ನಮಗೆ ಪ್ರೀತಿ ವಿಶ್ವಾಸ ಆ ಗೌರವ ಕೊಟ್ಟಿರೋದಕ್ಕೋಸ್ಕರ ನಮಗೆ ಇವತ್ತರೆಗೂ ಒಂದು ಒಳ್ಳೆ ವ್ಯಾಲ್ಯೂ ಅಂತಿರೋದು. ಈ ಸಂದರ್ಭದಲ್ಲಿ ನನಗೆ ಯಾರೋ ಕೇಳಿದ್ರು, ನನಗೆ ಅವರು ಅಂದರೆ ನಾನು ಕೇಳಿದ ವ್ಯಕ್ತಿ ಏನು ಅಂದರೆ ಅವ್ರಿಗೆ ಒಂದು ಮಗು ಅಂತ ಅವ್ರ ಮನೇಲಿ, ಆಯಿತಾ, ಅವ್ರು ಕೇಳಿದ್ರು ವೆಂಕಟೇಶ್ ಎಷ್ಟು ಜನ ನಿಮಗೆ ಮಕ್ಕಳು ಅಂತ. ನಾನು ಇಬ್ಬರು ಅಂತಂದೆ. ಯಾಕೆ ಅಂತ ಕೇಳಿದೆ ಅವ್ರಿಗೆ. ಅವ್ರ ಮೇಲೆ ಒಂದು ಮಗುನೇ ಸಿಕ್ಕಾಪಟ್ಟೆ ಹಿಂಸೆ ಆಗತ್ತಂತೆ, ಅಳುತ್ತೆ, ಇದು ಗಲಾಟೆಗಳು ಕಿಟ್ಲೆಲ್ಲ. ನನಗೆ ಇಬ್ಬರು ಮಕ್ಕಳು, ನನಗೇನು ತೊಂದರೆ ಕೊಟ್ಟಿಲ್ಲ, ನನಗೆ ಆರಾಮಾಗಿರ್ತಾರೆ, ನಾನು ನನಗೇನು ಸಮಸ್ಯೆ ಇಲ್ಲ ಅಂತಂತಂದೆ. ಅದಕ್ಕೆ ಯಾತಿ ಕೇಳ್ತಿದ್ದೀರಾ? ನಾನು ಹೇಳಿದೆ ನನ್ನ ಪ್ರೊಫೆಷನ್ ಪಿ ಆರ್ ಒ ಪ್ರೊಫೆಷನ್ನು. ನಾನು 40-50 ಜನದ ಮಧ್ಯದಲ್ಲಿ ಕೆಲಸ ಮಾಡ್ತೀನಿ. ತುಂಬ ಬುದ್ಧಿವಂತರು, ತುಂಬ ಎಜುಕೇಟೆಡ್ಡು ಜರ್ನಲಿಸ್ಟ್ ಪತ್ರಕರ್ತರ ಜೊತೆಗೆ ನಾನು ಕೆಲಸ ಮಾಡೋದ್ರಿಂದ ನನಗೆ ಯಾವುದೂ ಅನಿಸೇ ಇಲ್ಲ ನನಗೆ. ಅಂದರೆ ಇದು ಹೇಳ್ತಿರೋದು ಯಾಕೆ ಅಂತಂದರೆ, ಅಷ್ಟು ಒಂದು ಪ್ರೀತಿ ವಿಶ್ವಾಸ ನಾನು ಗಳಿಸ್ಕೊಂಡಿದ್ದೀನಿ ಪತ್ರಕರ್ತರ ಹತ್ರಕ್ಕೆ ಅಥವಾ ಮೀಡಿಯಾ ಹತ್ರಕ್ಕೆ. ಹಿಂದೆ ಆಗ್ಬೋದು, ಇವಾಗಿನ ಸೋಷಿಯಲ್ ಮೀಡಿಯಾ ಸ್ನೇಹಿತರಾಗ್ಬೋದು, ಹಿರಿಯ ಪತ್ರಕರ್ತರಾಗ್ಬೋದು, ಕಿರಿಯ

0: ಪತ್ರಕರ್ತರಾಗ್ಬೋದು, ಛಾಯಾಗ್ರಾಹಕರಾಗ್ಬೋದು, ಯಾವುದೇ ಆದರೂ ಕೂಡ ನಾನೊಂದು ಪ್ರೀತಿ ವಿಶ್ವಾಸ ನಮ್ಮ ಎಂಟೈರ್ ಟೀಮ್ ಹೇಳ್ತೀನಿ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಎಲ್ಲರೂ ಕೂಡ ನಮ್ಮ ತಮ್ಮಂದರಾಗ್ಬೋದು, ನನ್ನ ಮಕ್ಕಳಾಗ್ಬೋದು, ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಒಂದ್ಸರಿ ಕಾಣಿಸಿಲ್ಲ ಅಂದ್ರೆ ಯಾಕೆ ವೆಂಕಟೇಶ್ ಬಂದಿಲ್ಲ ಅಂತ ಕೇಳ್ತಾರೆ, ಯಾಕೆ ವಾಸು ಬಂದಿಲ್ಲ ಅಂತ ಕೇಳ್ತಾರೆ, ಸುನೀಲ್ ಅಲ್ಲಿ ಕಾಣಿಸ್ತಾ ಇಲ್ಲ, ಮೂರು ದಿವಸ ಆಗೋಯ್ತಲ್ಲ ಅಂತ ಹೇಳ್ತಾರೆ, ಯಾಕೆ ನಾನು ನಿಮ್ಮ ಮಕ್ಕಳು ಬರ್ತಿಲ್ವಲ್ಲ ಅಂತ ಕೇಳ್ತಾರೆ. ಸೊ ಆ ಪ್ರೀತಿ ಇಟ್ಕೊಂಡಿರೋದಕ್ಕೋಸ್ಕರನೇ ನನಗೆ ಒಂದು ಜಯ ಸಿಕ್ಕಿರೋದು ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ.
1: ಗುಡ್. ಮುಂದಿನ ದಿನಗಳಲ್ಲಿ ನೀವು ಈ ಪ್ಯಾರಲ್ ಪಿ ಆರ್ ಓ ಜೊತೆಗೆ ಒಂದು ಕನ್ಸಲ್ಟೆನ್ಸಿ ಅಂತ ಶುರು ಮಾಡಿ ಮಕ್ಕಳು ಹೇಗೆ ಹೊಂದಾಣಿಕೆ ಮನೆಯಲ್ಲಿ ಹೊಂದಾಣಿಕೆಯಿಂದ ಇರಬೇಕು ಅನ್ನೋದನ್ನು ಕೂಡ ನೀವು ನಿಮ್ಮಿಂದ ಕಲಿಬಹುದು ಅಂತ ನನ್ನ ಅಭಿಪ್ರಾಯ.
0: ಅಲ್ಲ, ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಇವತ್ತೇನೋ ನಾವು ಡಿಸಿಪ್ಲಿನ್ ಇಂದ ಕಲ್ತ್ಕೊಂಡಿದ್ದೀವಿ ಅಥವಾ ನನಗೇನಾರ ಅಷ್ಟೊಂದು ಓದ್ಕೊಂಡಿಲ್ಲ ನಾನು ಈ ಈ ಮಟ್ಟಕ್ಕೆ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಉದ್ಯಮ ಮತ್ತು ಮಾಧ್ಯಮ ಎರಡು ಖಂಡಿತ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ SMS ಕಳಿಸಿದ್ದಾರೆ. ಸರ್, ಅವರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯಿತು, ಅವರಿಗೆ ಉಪಕಾರ ಮಾಡಿದವರನ್ನ ನೆನಪಿಸಿಕೊಂಡದನ್ನ ಕೇಳಿ ಒಳ್ಳೆಯದಾಗಲಿ. ಓ, ಫ್ಯಾಂಟಾಸ್ಟಿಕ್. ನೋಡಿ, ನೀವು ಯಾರೇ ನಿಮಗೆ ಸಹಾಯ ಮಾಡಿದ್ರು ಎಲ್ಲರ ಹೆಸರುಗಳನ್ನು ನೀವು ಹೇಳಿದಿರಿ ಅನ್ನೋದು ಅವರ ಉದ್ದೇಶ. ಥ್ಯಾಂಕ್ ಯು ಶೋಭಾ ಅವರೇ, ಥ್ಯಾಂಕ್ ಯು. ಸರ್, ಇತ್ತೀಚೆಗೆ ನೀವು ಬರೋಣ, ರಾಘವೇಂದ್ರ ಚಿತ್ರವಾಣಿ ವಿಚಾರವಾಗಿ ಬರೋಣ, ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ಈಗ ಸಿನಿಮಾನ ಕನ್ನಡಕ್ಕೆ ಮಾಡಿದ್ರಿ. ಫಾರ್ ಎಕ್ಸಾಂಪಲ್, ನನಗೆ ಕನ್ನಪ್ಪ,
0: ಹೌದು,
1: ಮೋಹನ್ ಬಾಬು ಅವ್ರು ಕರೆದು ಬಿಟ್ಟು ನಿಮ್ಮನ್ನ ತಿರುಪತಿ ಕರೆದು ಬಿಟ್ಟು ನಮ್ದು ಸಿನಿಮಾ ಮಾಡ್ಕೊಡಿ.
0: ಹೌದು,
1: ಏನ್ ಹೇಳ್ತೀರಿ ಅದ್ರ ಬಗ್ಗೆ?
0: ಇಲ್ಲ, ತುಂಬಾನೇ ಈಗ ಪ್ಯಾನ್ ಇಂಡಿಯಾ ಅಂತ ಆದ್ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಸುಮಾರು ಸಿನಿಮಾಗಳು ಮಾಡಿದ್ವಿ. ಈಗ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿದು ಸುಮಾರು ಸಿನಿಮಾಗಳು ಮಾಡಿದ್ವಿ, ಕಣ್ಣಪ್ಪ ಮಾಡಿದ್ವಿ, ಪ್ರಭಾಸ್ ಅವ್ರದ್ದು ಪರ್ಸನಲ್ ಪಿ ಆರ್ ಅಂತ ಇಲ್ಲಿ ನಾವು ಹೇಳಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ತೆಲುಗುದ ಏನೇ ಆಯ್ತು ಅಂದ್ರೂ ಕೂಡ ಕನ್ನಡದಲ್ಲಿ ಏನೇ ಆಕ್ಟಿವಿಟೀಸ್ ಇದ್ರು ಕೂಡ ಅದು ಪ್ರಸ್ತೋಟಲ್ಲ ರಿಲೀಸ್ ಮಾಡೋದು ಅಥವಾ ಅವ್ರ ಬಗ್ಗೆ ಏನೋ ಹೇಳಿಕೆ ಕೊಡೋದು ಇನ್ನೊಂದು ಮತ್ತೊಂದೆಲ್ಲ ಹೇಳಕ್ಕೆ ನಮಗೆ ಅದು ಬಹಳ ಖುಷಿ ಆಗುತ್ತೆ. ಹಿಂದಿ ಸಿನಿಮಾ, ತಮಿಳ್ ಸಿನಿಮಾ, ತೆಲುಗು ಸಿನಿಮಾ ಇದೆಲ್ಲವೂ ಕೂಡ ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ ನಮಗೆ
1: ಅಲ್ವಾ. ಪರ್ಟಿಕ್ಯುಲರ್ ಆಗಿ ನನಗೆ ಕನ್ನಪ್ಪ ಅವರು ತೆಲುಗು ಅಲ್ಲಿಗೆ ಬಂದು ಮಾಡಿ ಮೀಟ್ ಮಾಡಿದ್ರು ಅಂತ ನೀವು ಹೇಳಿದ್ರಿ ನನಗೆ.
0: ಹೌದು ಹೌದು,
1: ತುಂಬಾ ಖುಷಿ ಆಯ್ತು.
0: ಹೌದು,
1: ಸೊ ನಾವು ಮತ್ತೊಂದು ಹಾಡನ್ನು ಕೇಳೋಣ, ಹಾಡನ್ನು ಕೇಳಿ ಲಾಸ್ಟ್ ಸೆಗ್ಮೆಂಟ್ಗೆ ಬರೋಣ.
0: ಆಯ್ತು.
1: ಈ ಹಾಡು ಜನನಾಯಕ ನಮ್ಮ ಊರಿಗೆ, ಇದು ನಿಮ್ಮ ಫೇವ್ರೆಟ್ ಸಾಂಗು, ಯಾಕೆ ಅಂತ ನನಗೆ ಮಾತ್ರ ಹೇಳ್ಬೇಕು ನೀವು, ಓಕೆನಾ?
0: ಆಯ್ತು ಆಯ್ತು ಆಯ್ತು.

0: wellness or illness by choice. Visit avijia.com.
1: Music Aliyar, Akashwani FM Rainbow.
2: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಸುಧೀಂದ್ರ ವೆಂಕಟೇಶ್ ಅವರು ಇದ್ದಾರೆ, ಪಿ ಆರ್ ಓ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಲಾಸ್ಟ್ ಸೆಗ್ಮೆಂಟಲ್ಲಿ ನಾವು ಇದ್ದೀವಿ ರಾಘವೇಂದ್ರ ಚಿತ್ರವಾಣಿ ಇಂದ ಕಳೆದ 25 ವರ್ಷಗಳಿಂದ ಅವಾರ್ಡ್ ಕೊಡೋದನ್ನು ಶುರು ಮಾಡಿದ್ರಿ. ಇದು ಯಾರ್ ಥಾಟ್?
3: ನಮ್ಮ ಅಂಕಲ್ದೆ, ಸುಧೀಂದ್ರ ಅವ್ರದ್ದೆ. ಯಾಕೆ ನಮ್ಮ ಸಂಸ್ಥೆಗೆ 25 ವರ್ಷ ಆದಾಗ ಏನಾರ ಒಂದು ಸಾಧನೆ ಮಾಡಬೇಕಲ್ಲ ಅಂತ ಹೇಳಿದ್ರು. 25 ವರ್ಷ ಆದಾಗ ಎಲ್ಲರೂ ಪಾರ್ಟಿ ಗಿರ್ಟಿ ಕೊಟ್ಟು ಎಂಜಾಯ್ ಮಾಡಿ ಮಜಾ ಮಾಡ್ತಾರೆ, ಬಟ್ ಬೇಡ ಬೇಡ, ಏನಾರ ಒಂದು ಸಾಧನೆ ಮಾಡಬೇಕು. ನಾನು ಏನೂ ಇಲ್ದಿರ್ಬೇಕಾದ್ರೆ ಇಂಡಸ್ಟ್ರಿ ಎಲ್ಲನೂ ಕೊಟ್ಟಿದೆ ನನಗೆ. ಎಲ್ಲೋ ಕೆಲಸ ಮಾಡ್ಕೊಂಡಿದ್ದವನು, ಯಾವುದೋ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕೆಲಸ ಮಾಡ್ಕೊಂಡಿದ್ದವನು, ರಾಷ್ಟ್ರೋತ್ತರ ಪರಿಷತ್ತಲ್ಲಿ ಕೆಲಸ ಮಾಡ್ಕೊಂಡಿದ್ದವನ್ನ ಇಂಡಸ್ಟ್ರಿ ಇಷ್ಟೆಲ್ಲ ಕೈ ಬೀಸಿ ಕರೆದಿದೆ, 25 ವರ್ಷ ಕಳೆದಿದ್ದೀನಿ ಅಂತ ಅಂದಾಗ ಒಂದು ಎರಡು ಪ್ರಶಸ್ತಿ ಶುರು ಮಾಡಿದ್ವಿ ನಾವು, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತೇಳಿ. ಆ ಎರಡೂ ಕೂಡ ಯಾರು ಕೊಟ್ವಿ ಅಂದ್ರೆ ನಮಗೆ ಕೆಲಸ ಕೊಟ್ಟಂತ ನಿರ್ಮಾಪಕರಿಗೆ. ಆ ಕೆಲಸ ಕೊಟ್ಟುಬಿಟ್ರೆ ಸಾಕಾಗಲ್ವಾ ನಿರ್ಮಾಪಕರು, ನಾವು ಎಲ್ಲಿ ತಗೊಂಡೋಗ್ಬಿಟ್ಟು ನಾವು ಕೆಲಸ ಮಾಡ್ತೀವಿ? ಸಿನಿಮಾ ಪತ್ರಕರ್ತರು ನಾವು, ನೀವು ನನ್ನ ಕೆಲಸ ಕೊಟ್ಬಿಟ್ರೆ ನ್ಯೂಸ್ ತಗೊಂಡು ಎಲ್ಲಿ ಕೊಡಬೇಕು? ನಾನು ಪೇಪರ್ ಆಫೀಸ್ ಕೊಡಬೇಕು, ಅದು ಪ್ರಿಂಟ್ ಆದ್ರೆ ತಾನು ನಮ್ಮ ಜೀವನ ನಡೆಯೋದು. ಹಾಗಾಗಿ ಒಬ್ಬ ಸಿನಿಮಾ ಪತ್ರಕರ್ತರಿಗೆ ಮತ್ತು ಒಬ್ಬ ನಿರ್ಮಾಪಕರಿಗೆ ಅಂತ ಮಾಡಿದಂಥ ಪ್ರಶಸ್ತಿ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ. ಒಂದು 2-3 ವರ್ಷ ಎರಡೇ ಪ್ರಶಸ್ತಿ ಹೋಯಿತು. ಆಮೇಲೆ ನಮ್ಮ ಸಂಸ್ಥೆಗೆ ಯಾರ್ಯಾರು ಗೆಸ್ಟ್ ಆಗಿ ಬರ್ತಾ ಇದ್ರು ಅವರೆಲ್ಲ ಒಂದೊಂದೇ ಪ್ರಶಸ್ತಿ ಒಂದೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತು ಸಂಸ್ಥೆಗೆ 50 ವರ್ಷ ಆಗಿದೆ, ಪ್ರಶಸ್ತಿಗೆ 25 ವರ್ಷ ಆಗಿದೆ. ನಮ್ಮ ಸುರೇಂದ್ರ ಅವರು ಇದ್ದಾಗ 5 ವರ್ಷ ಮಾಡಿದ್ರು, ಅದಾದ್ಮೇಲೆ 20 ವರ್ಷ ನಮ್ಮ ಟೀಮ್ ಎಲ್ಲ ಸಾಗಿಸ್ಕೊಂಡು ಹೋಗಿದ್ದೀವಿ. ಈಗ 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ.
4: ಸಂಸ್ಥೆಗೆ
3: 50, ಪ್ರಶಸ್ತಿಗೆ 25. ಇವತ್ತು 11 ಪ್ರಶಸ್ತಿಗೆ ಬಂದು ನಿಂತಿದೆ ನಮ್ಮ
4: ಕ್ಷೇತ್ರದಲ್ಲಿ.
3: ಬೇರೆ ಬೇರೆ ಕ್ಷೇತ್ರದಲ್ಲಿ ಒಬ್ಬ ಕಥೆಗಾರರಿಗೆ, ಒಬ್ಬ ಡೈಲಾಗ್ ರೈಟರ್ಗೆ, ರಾಜ್ಕುಮಾರ್ ಅವರ ಹೆಸರಲ್ಲಿ, ವಿಷ್ಣುವರ್ಧನ್ ಅವರ ಹೆಸರಲ್ಲಿ, ನಮ್ಮ MS ರಾಮಯ್ಯ ಅವರು ಪಟ್ಟಾಭಿರಾಮ ಅವರ ಹೆಸರಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಹೆಸರಲ್ಲಿ, PG ಶ್ರೀನಿವಾಸ ಮೂರ್ತಿ ಅವರ ಹೆಸರಲ್ಲಿ, ಜಯಮಾಲಾ ಅವರು, ಬಿ ಸುರೇಶ್ ಅವರು, ಎಲ್ಲ ಅವರೆಲ್ಲಾನು ಒಂದೊಂದು ಕ್ಯಾಟಗಿರಿ ಒಂದೊಂದು ಕೊಟ್ಕೊಂಡು ಬರ್ತಿದ್ದಾರೆ. ನಮ್ದು ರಾಘವೇಂದ್ರ ಚಿತ್ರವಾಣಿ 2, ಅದು ಕಾಯಂ. ಅದು ಒಬ್ಬ ನಿರ್ಮಾಪಕರಿಗೆ, ಒಬ್ಬ ಸಿನಿಮಾ ಪತ್ರಕರ್ತರಿಗೆ. ವಿಷ್ಣುವರ್ಧನ್ ಅವರು ಕೊಡೋದು ಒಬ್ಬ ಡೈರೆಕ್ಟರ್ಗೆ, ಸೀನಿಯರ್ ಡೈರೆಕ್ಟರ್ಗೆ, ಜಯಮಾಲ ಅವರು ಒಬ್ಬ ಪೋಷಕ ನಟನೆಗೆ, ಆಮೇಲೆ ಹುಣಸು ಕೃಷ್ಣಮೂರ್ತಿ ಅವರು ಡೈಲಾಗ್ಗೆ, KV ಜಯರಾಮ್ ಅವರ ಹೆಸರು ಕೊಡೋದು ಅವ್ರ ಮಿಸ್ಸಸ್ ಮೀನಾಕ್ಷಿ ಅವರು ಒಬ್ಬ ಕತೆಗೆ, ನಮ್ಮ ವಿನಾಯಕ ರಾಮ್ ಕಲಗಾರು PG ಶ್ರೀನಿವಾಸ ಮೂರ್ತಿ ಹೆಸರು ಕೊಡೋದು ಒಬ್ಬ ಲಿರಿಕ್ ರೈಟರ್ಗೆ, ಆಮೇಲೆ MS ರಾಮಯ್ಯ ಅವರು ಪಟ್ಟಾಭಿ ಅವರು ರಾಮ ಅವರು ಕೊಡೋದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ. ಸೊ ಹೀಗಾಗಿ 11 ಅವಾರ್ಡ್ಗೆ ಬಂದು ನಿಂತಿದೆ. ಅದೊಂದು ಹೇಳಕ್ಕೆ ಬಹಳ ಖುಷಿ ಆಗುತ್ತೆ.
2: ಈ ವಿಚಾರ ಇದು ಹಾಗೆ ನಡೀಲಿ, ಮುಂದುವರಿತಾ ಇರಲಿ. ಹೊಸಬರಾಗಿ ಸಿನಿಮಾ ಮಾಡಬೇಕಂತ ಪ್ರೊಡ್ಯೂಸರ್ ಬಂದಾಗ ನೀವೇನಾದರೂ ಸಜೆಷನ್ಸ್ ಕೊಡ್ತೀರಾ?
3: ಅಲ್ಲ, ಖಂಡಿತವಾಗ್ಲೂ. ಈಗ ಹೊಸಬ್ರು ಸಿನಿಮಾ ಮಾಡಿದಾಗ ತುಂಬ ದುಂದುವೆಚ್ಚ ಮಾಡಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ, ಯಾವ್ದಕ್ಕೆ ಬೇಕೋ ಅದಕ್ಕೆ ಖರ್ಚು ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ, ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ 15-20 ದಿವಸ ರಿಹರ್ಸಲ್ ಮಾಡಿ. ನೀವು ಯಾರು ಹೊಸಬ್ರನ್ನ ಇಟ್ಕೋತಿರೋ ಅಥವಾ ಒಬ್ಬರು ಅಂದರೆ ಒಬ್ಬ ಎಕ್ಸ್ಪೀರಿಯನ್ಸ್ ಅವ್ರು ಇಟ್ಕೋತಿರೋ, ರಿಕ್ವೆಸ್ಟ್ ಮಾಡಿ. ಸೀನಿಯರ್ ಆರ್ಟಿಸ್ಟ್ ಆದರೆ, ಸರ್ ಒಂಚೂರು ನೀವು ಬಂದು ಹೋಗ್ಬೋದಾ ಸರ್, ನಾವು ಒಂದು 15 ದಿವಸ ರಿಹರ್ಸಲ್ ಇರುತ್ತೆ ಅಂಥೇಳಿ. ನೀವಿಲ್ಲಿ ಕೃಷಿ ಮಾಡ್ತು ಅಂದರೆ ರಿಹರ್ಸಲ್ ಮಾಡಿಕೊಂಡು ಸೆಟ್ ಹೋಯ್ತು ಅಂತಂದರೆ ಸುಮಾರು ದುಡ್ಡುಗಳು ಉಳಿಸ್ಬೋದು. ಹೊಸಬ್ರು ಇದ್ದರೆ ಆಲ್ಮೋಸ್ಟ್ ಬೇಕೇ ಬೇಕು. ಅವರು ಎಲ್ಲ ರಿಹರ್ಸಲ್ ಮಾಡಿಕೊಂಡು ಪೇಜ್ ಪೇಜ್ ಡೈಲಾಗ್ ಟು ಡೈಲಾಗ್ ಮಾಡ್ಕೊಂಡು ನೀವು ಸೆಟ್ ಹೋಯ್ತು ಅಂತಂದರೆ ನಿಮ್ಮ ಕೆಲಸನೂ ಈಸಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಪ್ರೊಡ್ಯೂಸರ್ಗೆ ಹೊರೆ ಕಮ್ಮಿ ಆಗುತ್ತೆ. ಅದೆಲ್ಲ ಇರಬೇಕಾಗಿರೋದು ಒಬ್ಬ ಡೈರೆಕ್ಟರ್ಗೆ. ಡೈರೆಕ್ಟರ್ ಆದವರು ಇದೆಲ್ಲ ಹ್ಯಾಂಡ್ಲ್ ಮಾಡ್ತು ಅಂದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ,
2: ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಕೊನೆಗೆ ಸರ್, ನಮಗೆ ಪ್ರಮೋಷನ್ಗೆ ಟೈಮ್ ಇಲ್ಲ ಸರ್, ಪ್ರಮೋಷನ್ಗೆ ದುಡ್ಡಿಲ್ಲ ಸರ್, ಪ್ರಮೋಟ್ ಮಾಡ್ಕೊಡಿ ಅಂತ.
3: ಅದೇ ಹೇಳಕ್ಕೆ ಬರ್ತೀನಿ, ಯಾಕೆಂದ್ರೆ 20 ದಿವಸ ಶೂಟಿಂಗ್ ಮಾಡ್ತೀನಿ ಅಂತೇಳಿ 50 ದಿವಸ ಮಾಡ್ಬಿಡ್ತಾರೆ, ಆ ದುಡ್ಡು ಅಲ್ಲೇ ಖಾಲಿ ಆಗಿರುತ್ತೆ. ನಮ್ಮ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಖರ್ಚಾಗೋಗಿರುತ್ತೆ. ನಮ್ಮದು ಬರೋದೇ ಹೇಳ್ತಾರೆ, ಸರ್ ತುಂಬ ಖರ್ಚಾಗೋಯ್ತು ಪ್ರೊಡಕ್ಷನ್ ಹೌಸ್ಗೆ, ಪ್ರೊಡಕ್ಷನ್
2: ನೀವೇ ಪ್ರಮೋಟ್ ಮಾಡ್ಕೊಡಿ ಸರ್
3: ಮಾಡ್ಕೊಟ್ರೋದು ಇದೆ ಪಾಪ. ಬಟ್ ಏನು ಅಂತಂದ್ರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಹೊಸ ಬರೋ ತಂಡಕ್ಕೆ ನಾನು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ, ಒಬ್ಬ PR ಆಗಿ ಪ್ರಚಾರಕರ್ತನಾಗಿ, ನೀವು ನೋಡಿ ಮಾಡಿ ಕತೆ ಆಯ್ಕೆ ಮಾಡಿಕೊಂಡು ಆಯ್ತಾ, ರಿಹರ್ಸಲ್ ಮಾಡಿಕೊಂಡು ಆಮೇಲೆ ಸೆಟ್ಗೆ ಇಳಿದು ಅಂತಂದ್ರೆ ಒಂದು ಒಳ್ಳೆ ಪಿಕ್ಚರ್ ಆಗುತ್ತೆ ಅನ್ನೋ ಸಂದೇಹನೇ ಇಲ್ಲ.
2: ಕರೆಕ್ಟ್. ಈಗ ಟೋಟಲ್ ಆಗಿ 50 ವರ್ಷಗಳು, 50 ವರ್ಷನೇ ಇಟ್ಕೋಣ, 50 ವರ್ಷದಲ್ಲಿ ಎಲ್ಲ ಕಲಾವಿದರು, ಎಷ್ಟು ಕಲಾವಿದರು, ಎಷ್ಟು ನಿರ್ದೇಶಕರು, ಎಷ್ಟು ತಂತ್ರಜ್ಞರು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.
3: ಹೌದು.
2: ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ?
3: ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, 76ನೇ ಇಸ್ವಿಯಿಂದ 2026 ಆಗಿನ ಹೀರೋಗಳಿಂದ ಹಿಡಿದು ಈಗಿನ ಹೀರೋವರೆಗೂ ಎಲ್ಲ ಸಿನಿಮಾಗಳು ಕೆಲಸ ಮಾಡಿದ್ದೀವಿ. ಎಲ್ಲ ಹೀರೋಗಳು ಸಿನಿಮಾ ಕೆಲಸ ಮಾಡಿದ್ವಿ, ನಮ್ಮ ಸಂಸ್ಥೆ ಕೆಲಸ ಮಾಡಿದೆ ಅಂತಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಹಾಗಾಗಿ ಎಲ್ಲ ಕನ್ನಡ ಚಿತ್ರರಂಗದ ಮೊದಲನೇದಾಗಿ ನಿರ್ಮಾಪಕರುಗಳಿಗೆ, ಯಾಕೆಂದರೆ ಕೆಲಸ ಕೊಟ್ಟ ನಿರ್ಮಾಪಕರು,
2: ಬೆಳೆದಾತರು,
3: ಅನ್ನದಾತರು, ಬೆಳೆಸಿದಂತಹ ಉದ್ಯಮದವರು. ಆಮೇಲೆ ನಮಗೆ ಬರೀ ನಿರ್ಮಾಪಕರು ಕೆಲಸ ಕೊಟ್ಟರೆ ಅಷ್ಟೇ ಆಗಲ್ವಲ್ಲ, ಮಾಧ್ಯಮ ತುಂಬ ಇಂಪಾರ್ಟೆಂಟು. ನಮ್ಮ ಜೀವನ ಇರೋದೇ ಇವತ್ತು, ನಮ್ಮ ಅಂಕಲ್ ಹೇಳ್ತಾ ಇದ್ರು ಅವಾಗ, ನನಗೆ ಜೀವನದಲ್ಲಿ ಎರಡು ಕಣ್ಣು ಅಂತೇಳಿ, ಒಂದು ಮಾಧ್ಯಮ, ಇನ್ನೊಂದು ಉದ್ಯಮ ಅಂತೇಳಿ. ಸೊ ಅದೇ ಮಾತು ನಾನು ಮುಂದುವರಿಸ್ತಾ ನಮ್ಮ ಕೆಲಸ ಕೊಟ್ಟಂತಹ ಎಲ್ಲ ನಿರ್ಮಾಪಕರಿಗೆ, ಸಮಸ್ತ ಇಂಡಸ್ಟ್ರಿ ಅವರಿಗೆ.
4: ಮಾಧ್ಯಮ ಅಂದ್ರೆ ನಾವು ಕೂಡ ಇದೀವಿ ಸರ್.
3: ಖಂಡಿತ ಸರ್, ಎಲ್ಲ ನಾನು ಹೇಳ್ಬಿಟ್ಟಲ್ಲ, ಮಾಧ್ಯಮ ಅಂದ್ರೆ ಈಗಿನ ಸೋಶಿಯಲ್ ಮೀಡಿಯಾ ಎಲ್ಲ ಸೇರ್ಕೊಂಡು ಹೇಳಿದ್ದು. ಹಾಗೆ ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ವೆಬ್ ಮೀಡಿಯಾ ಆಗ್ಬೋದು, ಅಥವಾ ಎಲ್ಲ ಆಕಾಶವಾಣಿ FM ಗಳಾಗ್ಬೋದು, ಅದು ಕೂಡ ಪ್ರಸಾರನೇ ತಾನೇ ಪ್ರತಿಯೊಂದು ಕೂಡ. ಅದಕ್ಕೆ ಎಲ್ಲಾ ಮಾಧ್ಯಮದವರೆಗೂ ಕೂಡ ನಮ್ಮ ರಾಘವೇಂದ್ರ ಚಿತ್ರಾವಣಿಯಿಂದ ನಾವು ತುಂಬು ಹೃದಯದ ಕೃತಜ್ಞತೆಗಳು.
4: ಯಾ ವರ್ಲ್ಡೇ ಪ್ರಪಂಚನೇ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡಿದಂತಹ ಸಿನಿಮಾ ಅಂದ್ರೆ KGF.
3: ಹೌದು,
4: ಆ ಸಿನಿಮಾದ PR ಕೂಡ ನೀವು
3: ಬಹಳ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆ, ನಾನು ರಾಜ್ಕುಮಾರ ಇಂದ ಶುರು ಮಾಡಿದ್ದು ಹೊಂಬಾಳೆ ಫಿಲ್ಮ್ಸ್ಗೆ, ಅಲ್ಲಿಂದ ಇಲ್ಲಿವರೆಗೂ ನಾವು ಪಾಪ ಒಂದು ಪ್ರೀತಿ ಇಟ್ಟು ಪ್ರತಿಯೊಂದಿಗೂ ಗೌರವ ಕೊಟ್ಟು ನಮಗೆ KGF ಆಗ್ಬೋದು, ರಾಜ್ಕುಮಾರ ಆಗ್ಬೋದು, ಕಾಂತಾರ ಚಾಪ್ಟರ್ ಒಂದು ಚಾಪ್ಟರ್ ಟು, KGF ಚಾಪ್ಟರ್ ಒಂದು ಚಾಪ್ಟರ್ ಟು, ಹಂಗೆ ಹೇಳ್ಕೊಂಡು ಹೋಯ್ತು ಅಂತಂದ್ರೆ ಎಷ್ಟು ಸಂಸ್ಥೆಗಳು ಕೆಲಸ ಮಾಡಿದೀವಿ ನಾವು ಅಂತಂದ್ರೆ ಲೆಕ್ಕನೇ ಇಲ್ಲ.
4: ಯಾಕೆ KGF ಕೇಳಬೇಕು ಅಂತಂದ್ರೆ ಪ್ರಪಂಚ ಭಾರತ ಕಡೆ ನೋಡುತ್ತು, ಕರ್ನಾಟಕದ ಕಡೆ ನೋಡುತ್ತು. ಹಾಗಾಗಿ
3: ಹೌದು ಹೌದು,
4: ಅದು ಯಾರು PR ಅಂತ ಬಂದೇ ಬರುತ್ತೆ.
3: ಖಂಡಿತ ಸರ್, ಖಂಡಿತ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಬಂತು ಬಂದಾಗ ಯಾರು KGF ಮಾಡಿದ್ರು ಅಂತ ಕೇಳ್ತಾರೆ, ನಾವು ಅಂತಂದಾಗ ಅದರಿಂದ ಎಷ್ಟೋ ನನಗೆ ಬಿಸ್ನೆಸ್ ಗಳು ಕೂಡ ಬಂದಿದೆ.
4: ಹೌದು
3: ಅಲ್ವಾ,
4: KGF ಅಲ್ಲಿ ಆಕ್ಟ್ ಮಾಡಂತ ಒಬ್ಬ ಚಿಕ್ಕ ಕಲಾವಿದ ಕೂಡ.
3: ಹೌದು ಹೌದು ಸರ್, ನಮ್ಗೆ ಇವತ್ತು ಒಂದು ಬ್ರ್ಯಾಂಡ್ ಸರ್. ಈಗ ಹೊಂಬಾಳೆ ಫಿಲ್ಮ್ಸ್ ಮಾಡ್ತಾ ಇದೀವಿ, KRG ಪ್ರೊಡಕ್ಷನ್ಸ್ ಮಾಡ್ತಾ ಇದೀವಿ, ರಾಕ್ ಲೈನ್ ಪ್ರೊಡಕ್ಷನ್ಸ್, ಅಥವಾ ರಿಷಬ್ ಶೆಟ್ಟಿ ಫಿಲ್ಮ್ಸು, ಅಥವಾ ರಕ್ಷಿ ಶೆಟ್ಟಿ ಅವ್ರ ಫಿಲ್ಮ್ಸು, ರಾಜ್ಬಿ ಶೆಟ್ರ ಫಿಲ್ಮ್ಸು, ಹಂಗೆ ಲೆಕ್ಕ ಹಾಕೊಂಡ್ರೆ ಹಿಂದಿನ ಎಲ್ಲ ಸಿನಿಮಾಗಳು, ನಾನು ಹೇಳದ್ನಲ್ಲ ನಿಮಗೆ, KSN ಮೂವೀಸ್ ಆಗ್ಬೋದು, BN ಗಂಗಾಧರ್ ಆಗ್ಬೋದು, ಅಬ್ಬಾಯ್ ನಾಯ್ಡು ಅವ್ರು ಆಗ್ಬೋದು, ಈಶ್ವರಿ ಪ್ರೊಡಕ್ಷನ್ಸು, ಈಶ್ವರಿ ಪ್ರೊಡಕ್ಷನ್ಸ್ ರವಿ ಸರ್ದು, ವೀರಸ್ವಾಮಿ ಅವ್ರದ್ದು ಎಲ್ಲ ಸಿನಿಮಾಗಳು ಕೂಡ ನಾವೇ ಮಾಡೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇದು ಈ ಸಂದರ್ಭದಲ್ಲಿ ಯಾರು ಪ್ರೊಡಕ್ಷನ್ ಹೌಸ್ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಯಾಕೆಂದ್ರೆ 50 ವರ್ಷದ ಜರ್ನಿನಲ್ಲಿ ಎಲ್ಲ ಪ್ರೊಡಕ್ಷನ್ ಹೌಸ್ಗೂ ಕೆಲಸ ಮಾಡಿದ್ವಿ ನಾವು.
4: ನಾನು ಅದೇ ಹೇಳಕೊರಟೆ, ಯಾಕಂದ್ರೆ ಟೋಟಲ್ ಆಗಿ ಚಿತ್ರರಂಗಕ್ಕೆ ಮಾಡಿದೀವಿ ಅಂತ ಹೇಳಿ.
3: ಹೌದು ಹೌದು, ಖಂಡಿತವಾಗ್ಲಿ ಖಂಡಿತವಾಗ್ಲಿ.
4: ಎಷ್ಟು ವಿಷಯಗಳು, ಓ ಗಾಡ್, ನಾನು ಆಗ್ಲೇ ಮಾತಾಡ್ತಾನೆ ಹೇಳಿದೆ, 50 ವರ್ಷಗಳ ಇತಿಹಾಸವನ್ನು 50 ನಿಮಿಷಗಳಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನ ಮಾಡೋಣ ಅಂತ. ಸೊ ಕೊನೆಯದಾಗಿ 1 ಗಂಟೆ 50 ನಿಮಿಷ ಅನ್ಕೊಳ್ಳೋಣ, 1 ಗಂಟೆ ನಮ್ಮ ಜೊತೆ ನವಿಲುಗರಿ ಕಾರ್ಯಕ್ರಮದಲ್ಲಿ ಕಳೆದ್ರಿ, ಹೇಗಿತ್ತು ಸರ್ ಈ 1 ಗಂಟೆ?
3: ತುಂಬ ಧನ್ಯವಾದಗಳು, ಯಾಕೆಂದರೆ ನಾನು ಟೈಮ್ ನೋಡಿಲ್ಲ, ನನ್ನ ಎದುರುಗಡೆಗೆ 3 ಮೈಕ್ ಇದೆ, ಹಾಗಾಗಿ ನನ್ನ ಎದುರುಗಡೆ ನಾನು ಹೇಳಿದ್ನಲ್ಲ ಸುಧೀಂದ್ರ ಹಂಗೆ ನಮ್ಮ ಅಂಕಲ್ ಬಂದು ಕೂತಿದ್ದಾರೆ ಅಂತ, ನನಗೆ ಅವ್ರು ಕೇಳ್ತಿದ್ದಾರೆ ನನಗೆ ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೇ ಗೊತ್ತು ನನಗೆ. ಸೊ ಈ ಸಂದರ್ಭದಲ್ಲಿ ನನ್ನ ಗುರುತಿಸಿ, ನಮ್ಮ ಸಂಸ್ಥೆನ ಗುರುತಿಸಿ, ಇವ್ರದ್ದು ಕೂಡ ನಾವು 1 ಗಂಟೆಗಳ ಕಾಲ ಆಕಾಶವಾಣಿಯಲ್ಲಿ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ನನಗೆ 3 ದಿವಸ ಹಿಂದೆ ಸುಧೀಂದ್ರ ಅವ್ರು ನೀವು ಫೋನ್ ಮಾಡಿದಾಗ ನನಗೆ ಭಾಳ ಖುಷಿಯಾಗಿ ಒಪ್ಕೊಂಡೆ. ಯಾಕೆಂದರೆ 2 ವಿಚಾರ, ಒಂದು ಆಕಾಶವಾಣಿ ಬಗ್ಗೆ ನನಗಿರುವಂತಹ ಗೌರವ, ಆಕಾಶವಾಣಿ ಸಿಬ್ಬಂದಿ ಅವರಿಗೆ ಎಲ್ಲ ಜೊತೆಗೆ ಇರುವಂಥ ನಂಗೆ ವಿಶ್ವಾಸ, ಒಂದು ಸ್ನೇಹ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ತುಂಬ ವರ್ಷದ ಸ್ನೇಹಿತರು, ನಮ್ಮ ಅಂಕಲ್ ಕಾಲದಿಂದ ಇದ್ರಿ ನೀವು, ನನಗೂ ಭಾಳ ಬೇಕಾದ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸುಧೀಂದ್ರ ಅಂತ ಹೇಳಿ, ಆಗ ಅದಕ್ಕೆ ಗೌರವನೇ ಬೇರೆ.
4: ಹಾಗೆ ಅಲ್ವಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಾಧನೆ ಇದೆಯಲ್ಲ.
3: ಹೌದು ಹೌದು, ನಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮನ್ನು ಕರೆದು 1 ಗಂಟೆ ಮಾತಾಡಿಸಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ನನ್ನ ಮತ್ತು ನಮ್ಮ ಸಂಸ್ಥೆಯಿಂದ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ.
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇದರಿಂದ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ FM ರೈನ್ಬೋ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ 1:22. ನಾವಿದ್ದೇವೆ ಕರೆಯಲ್ಲಿ ಕೈರುಚಿಯಲ್ಲಿ. ಹೌದು, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಯುನೀಕ್ ರೆಸಿಪಿನ ಶೇರ್ ಮಾಡ್ಕೋಬಹುದು, ಅಥವಾ ಸಂದೇಶದ ಮೂಲಕ ಕೂಡ ನಿಮ್ಮ ಒಂದು ಸಖತ್ತಾಗಿರುವಂಥ ರೆಸಿಪಿಯನ್ನು ಕೊಡಬಹುದು. ಇವತ್ತಿನ ವಿಷಯ ಏನು ಅಂತಂದರೆ, ನಾವು ಚಿಕ್ಕವರಿದ್ದಾಗಲಿಂದ ಕೂಡ ಉಂಡೆಗಳು ಅಂದರೆ ಭಾಳ ಇಷ್ಟ ಇತ್ತು. ಉಂಡೆಗಳಲ್ಲಿ ಎಷ್ಟೆಲ್ಲ ವೆರೈಟಿ ಇದೆ ಅಲ್ಲ ಗೊತ್ತಾ? ಮದುವೆ ಮನೆಗೆಲ್ಲ ಹೋದಾಗ ಪುರಿ ಉಂಡೆ ಚಕ್ಲಿ ಕೊಡುವಂಥ ಪದ್ಧತಿ ಇತ್ತು. ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಇತ್ತೀಚೆಗೆ ಅದು ಲಾಡುಗೆ ಬಂದುಬಿಟ್ಟಿದೆ. ಲಾಡು ಕೂಡ ಮತ್ತೆ ಒನ್ಸ್ ಅಗೇನ್ ಒಂದು ಉಂಡೆ. ಹಾಗೆಯೇ ರವೆ ಉಂಡೆ, ಇದಲ್ಲದೆ ಕಲ್ಲುಂಡೆ ಅಂತ ಸಿಗ್ತಿತ್ತು. ಕಲ್ಲುಂಡೆ ತುಂಬ ರುಚಿಯಾಗಿರ್ತಿತ್ತು, ಆದರೆ ಫಸ್ಟ್ ಅದನ್ನು ಬ್ರೇಕ್ ಮಾಡೋದೇ ಕಷ್ಟ ಆಗ್ತಿತ್ತು. ಒಂದ್ಸಲ ಕಲ್ಲುಂಡೆ ಒಡ್ಕೊಂಡ್ರೆ ಅದಾದ ಮೇಲೆ ತಿನ್ನೋದಕ್ಕೆ ಭಾಳ ಅಂದರೆ ಭಾಳ ರುಚಿ. ಹಾಗೆ ಡ್ರೈ ಫ್ರೂಟ್ಸ್ ಉಂಡೆ, ಡ್ರೈ ಫ್ರೂಟ್ಸ್ ಲಡ್ಡು, ಅದಂತೂ ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಅಂಟಿನುಂಡೆ ಅಂಟಿನುಂಡೆ ಅಂತ ಅದನ್ನು ಮಾರಾಟನೂ ಕೂಡ ಮಾಡ್ತಾ ಇದ್ದಾರೆ, ಮನೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ತುಂಬ ನ್ಯೂಟ್ರಿಷಿಯಸ್, ಹೆಲ್ತಿ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಇವಾಗಂತೂ ಯಾವ್ಯಾವುದೆಲ್ಲ ಸಾಧ್ಯನೋ ಪ್ರತಿಯೊಂದು ಧಾನ್ಯದಲ್ಲೂ ಕೂಡ ಉಂಡೆಗಳನ್ನ ಮಾಡಿ ಇದನ್ನು ಮಾಡಿ ಒಂದು ಇಟ್ಕೊಂಡ್ರೆ ಸಾಕು, ಪ್ರೋಟೀನ್ ಪೌಡ್ರ್ ತೊಗೊಳ್ಳೋ ಅಂಥ ಅಗತ್ಯನೇ ಇಲ್ಲ, ಈ ಒಂದು ಉಂಡೆ ಬಾಯಿಗೆ ಹಾಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಬಗೆಯ ಉಂಡೆಗಳ ಕುರಿತಾಗಿ ನಿಮ್ಮ ಪ್ರೀತಿ ಏನು? ನೀವು ಯಾವುದನ್ನು ತುಂಬ ಇಷ್ಟಪಟ್ಟು ತಿಂತೀರಿ, ಅಥವಾ ಯಾವುದನ್ನು ತುಂಬ ಇಷ್ಟಪಟ್ಟು ಮಾಡ್ತೀರಿ? ನಿಮ್ಮ ಮನೆಯಲ್ಲೂ ಕೂಡ ಇದೇ ತರಹ ಉಂಡೆಗಳಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂಥ ಖಾದ್ಯವನ್ನು, ವಿಶೇಷವಾದಂಥ ವೆರೈಟಿಯನ್ನು ಏನಾದರೂ ಕಂಡುಹಿಡ್ತಿದ್ದೀರಾ, ಹೇಗೆ ನಮಗೆ ಮೆಸೇಜ್ ಮಾಡಿ. ಈ ಮಾತನ್ನು ಹೇಳಿದ ತಕ್ಷಣ ಉತ್ತರ ಕರ್ನಾಟಕದ ಕಡೆಯವರು ನೆನಪಾಗ್ತಾರೆ, ಯಾಕೆಂದರೆ ನಾಗರ ಪಂಚಮಿ ಅಂತಂದ್ರೇ ಎಷ್ಟೋ ಬಗೆಯ ಉಂಡೆಗಳನ್ನ ಅವರು ಮಾಡ್ತಾರೆ. ಶೇಂಗಾ ಲಡ್ಡು ಇರಬಹುದು, ಅಥವಾ ಬೇಸನ್ ಲಾಡು ಇರಬಹುದು, ಪ್ರತಿಯೊಂದು ಕೂಡ ಉತ್ತರ ಕರ್ನಾಟಕದ ಕಡೆ ತುಂಬಾನೇ ಪ್ರಸಿದ್ಧಿ. ನೀವು ಕೂಡ ಮೆಸೇಜ್ ಮಾಡಿ 9489010013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋಗೆ ಕಿಶನ್ ರೋಷನ್ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಎಳ್ಳುಂಡೆ, ಪುರಿ ಉಂಡೆ, ರವೆ ಉಂಡೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಮತ್ತಿನ್ನೊಂದು ಬಗೆಯ ಉಂಡೆಯನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಹೆಸರು ಬೇಳೆ ದೇಹಕ್ಕೆ ತುಂಬಾನೇ ತಂಪು ಅಂತೀವಿ, ಹಾಗೆ ಆರೋಗ್ಯಕರ ಕೂಡ. ಆಯುರ್ವೇದದಲ್ಲಿ ಹೇಳುವಂತೆ ಈ ಹೆಸರು ಕಾಳು ಅಥವಾ ಹೆಸರು ಬೇಳೆಗೆ ಯಾವುದೇ ಒಂದು ದೋಷವನ್ನು ಕೂಡ ಅಪಹರಿಸೋದಕ್ಕೆ ಸಾಧ್ಯವೇ ಇಲ್ಲವಂತೆ. ಅಂದರೆ ವಾತ, ಪಿತ್ತ, ಕಫ ಅಂತ ಹೇಳ್ತಾರಲ್ವಾ, ಈ ರೀತಿ ಯಾವುದೇ ಒಂದು ಗುಣದೋಷವನ್ನು ಆವಾಹಿಸೋಕೆ ಸಾಧ್ಯವೇ ಇಲ್ಲವಂತೆ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಕೂಡ ಈಸಿಯಾಗಿ ಜೀರ್ಣವಾಗುವಂತಹ, ಪಚನವಾಗುವಂತಹ ಪದಾರ್ಥ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಈ ಹೆಸರುಬೇಳೆ ಉಂಡೆ ಮಾಡೋದು ಹೇಗೆ ಅಂತೀರಾ? ಏನೆಲ್ಲ ಪದಾರ್ಥ ಬೇಕು ಅಂದರೆ ಹೆಸರುಬೇಳೆ, ಒಂದು ಸ್ವಲ್ಪ ಒಣಕೊಬ್ಬರಿ, ಸಕ್ಕರೆ, ಹಾಗೇನೆ ಯಾಲಕ್ಕಿ, ಇಷ್ಟಿದ್ರೆ ಸಾಕು. ಮತ್ತೆ ಉಂಡೆ ಕಟ್ಟೋದಕ್ಕೆ ಬೇಕಾದಷ್ಟು ತುಪ್ಪ, ಇಷ್ಟಿದ್ರೆ ಸಾಕು. ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಹೆಸರುಬೇಳೆನ, ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕದೆ ಸಣ್ಣ ಉರಿಯಲ್ಲಿ ಕೆಂಪಗಾಗುವ ತನಕ, ಘಮ್ ಅಂತ ವಾಸನೆ ಬರೋ ತನಕ ಹುರ್ಕೊಳ್ಳಿ. ಹುರಿದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತಣ್ಣಗಾದ ಮೇಲೆ. ಅದಕ್ಕೆ ಒಣಕೊಬ್ಬರಿಯನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ, ಸಕ್ಕರೆ ಹಾಕಿ, ಯಾಲಕ್ಕಿ ಹಾಕಿ, ಯಾಲಕ್ಕಿ ತುಂಬ ಹಾಕಕ್ಕೆ ಹೋಗಬೇಡಿ, ಒಂದು ಎರಡರಿಂದ ಮೂರು ಯಾಲಕ್ಕಿ ಹಾಕಿ ಅದನ್ನು ಗರ್ರನ್ಸಿ ಪೂರ್ತಿ ತುಂಬ ಸಾಫ್ಟಾಗೂ ಮಾಡ್ಕೋಬೇಡಿ, ಹಂಗನ್ಬಿಟ್ಟು ತೀರಾ ಕರಕರಾನ ಹಾಗೂ ಮಾಡ್ಕೋಬೇಡಿ. ನಿಮಗೆ ತಿನ್ನೋದಕ್ಕೆ ಅನುಕೂಲ ಆಗೋ ಹಾಗೆ, ಮರಳು ಮರಳಾಗಿ ಇರೋ ಹಾಗೆ, ಲೈಟಾಗಿ ತರಿ ಇರೋ ಹಾಗೆ ಮಾಡ್ಕೊಳ್ಳಿ. ಈ ಒಂದು ಪುಡಿಗೆ ತುಪ್ಪ ಹಾಕಿ ಕಲಸ್ಕೊಂಡ್ರೆ ಸೂಪರ್ ಆಗಿರೋಂಥ ಹೆಸರುಬೇಳೆ ಉಂಡೆ ರೆಡಿಯಾಗುತ್ತೆ. ನಿಮಗೆ ಇಷ್ಟ ಆಗೋ ಹಾಗಿದ್ರೆ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿಯ ಒಗ್ಗರಣೆ ಕೂಡ ಹಾಕೋಬಹುದು. ತುಪ್ಪದಲ್ಲಿ ಕರೆದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೂಡ ಲಡ್ಡು ಕಟ್ಟು ಇಡಬಹುದು. ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಅವರಿಗೆ ನೀವು ಹೊರಗಿನ ಐಟಮ್ಗಳನ್ನೆಲ್ಲ ಅಭ್ಯಾಸ ಮಾಡಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಪಾರಂಪರಿಕ ತಿನಿಸಿನ ರುಚಿಯನ್ನು ಹತ್ಸೋದು ನಿಜಕ್ಕೂ ನಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ಸಮಾಧಾನವನ್ನು ಕೊಡುವಂಥ ವಿಷಯ ಅಂತ ಅನಿಸುತ್ತೆ. ಏನೇನೋ ಕೊಟ್ಬಿಟ್ಟೆ ಮಗುವಿಗೆ ಅಂತ ಅನಿಸೋದಕ್ಕಿಂತ ಹೆಲ್ದಿ ಆಗಿರೋದು ಕೊಟ್ಟೆ ಅಂತ ಅನ್ಕೊಳ್ಳೋದು ತಾಯಂದ್ರಿಗೆ ತುಂಬಾ ಸಂತೋಷವನ್ನು ಕೊಡುತ್ತೆ. ಏನಂತೀರಿ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ, ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಭ್ರತಾ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ August 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ June 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೊ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
0: ಸ್ನೇಹಿತರೆ, ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
5: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಈ ಪದ್ಯದಲ್ಲಿ ಸಂಸಾರದ ಇನ್ನೊಂದು ಧರ್ಮವನ್ನು ಕುರಿತಂತೆ ಡಿ ವಿ ಜಿ ಅವರು ವ್ಯಾಖ್ಯಾನ ಮಾಡ್ತಿರುವ ಹಾಗೆ ಕಾಣಿಸ್ತದೆ. ವ್ಯಾಮೋಹಕ್ಕೆ ಎಡೆಗೊಟ್ಟಡೆ ಅದು ನಿಗಳಬಹುದು ಅನ್ನೋ ಮಾತಿನಲ್ಲಿ ನಿಗಳ ಅನ್ನೋದಕ್ಕೆ ಅರ್ಥ ಸಂಕೋಲೆ ಅಂತ. ಸಂಕೋಲೆ ಅನ್ನೋದು ಯಾವಾಗ ಆಗ್ತದೆ ಅಂತಂದರೆ ಈ ಬದುಕಿನಲ್ಲಿ ವ್ಯಾಮೋಹಕ್ಕೆ ಎಡೆಗೊಟ್ಟಡೆ, ಎಡೆ ಅಂದರೆ ಸ್ಥಾನ ಕೊಟ್ಟಡೆ. ವ್ಯಾಮೋಹ ಅಂತಂದರೆ ಡಿ ವಿ ಜಿ ಅವರ ಪ್ರಕಾರ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಹ ಅನ್ನೋ ಅರ್ಥ. ಯಾಕೆಂತಂದರೆ ಮೊದಲ ಸಾಲಿನಲ್ಲಿ ಪ್ರೇಮ ಅತಿಶಯವಿರದ ದಾಂಪತ್ಯ ವರ್ಧಿಸದು ಅನ್ನೋ ಮಾತೇನಿದೆ, ಅಲ್ಲಿ ಪ್ರೇಮ ಅಧಿಕವಾಗಿರದೇ ಇರುವಂತಹ ದಾಂಪತ್ಯ, ಗಂಡ ಹೆಂಡತಿಯ ಸಂಬಂಧ ಅದು ವರ್ಧಿಸದು. ಸೊ ಪ್ರೇಮ ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸಂಸಾರದ ಇನ್ನೊಂದು ಮುಖವನ್ನು ಕುರಿತಂತೆ ಡಿ ವಿ ಜಿ ಅವರು ಇಲ್ಲಿ ವ್ಯಾಖ್ಯಾನ ಮಾಡೋದನ್ನು ಗಮನಿಸಬಹುದು. ಪ್ರೇಮ ಮತ್ತು ವ್ಯಾಮೋಹ ಇವೆರಡನ್ನೂ ಒಂದಕ್ಕೊಂದು ವಿರುದ್ಧವಾದಂತಹ ಪದ ಮತ್ತು ಅರ್ಥವುಳ್ಳಂತಹ ತತ್ವಗಳು ಅನ್ನೋದನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೇಮ ಅನ್ನೋದು ಕಾಮವನ್ನು ಮೀರಿದ ಒಂದು ಮೌಲ್ಯ, ಅದು ಬಹಳ ಮುಖ್ಯ ಅಂತ ಹೇಳೋದು ಡಿ ವಿ ಜಿ ಅವರ ಇಲ್ಲಿಯ ಮಾತು. ವ್ಯಾಮೋಹ ಅಂತಂದರೆ ದೇಹಕ್ಕೆ ಕಟ್ಟಿಕೊಂಡಂತಹ ಮೋಹ, ಅದು ಲೈಂಗಿಕ ತೃಷೆ ಅಂತ ಕೂಡ ಕರಿಬೋದು ಅದನ್ನ. ಅಂತಹ ಮೋಹಕ್ಕೆ ಸ್ಥಾನ ಮಾಡಿಕೊಟ್ರೆ ಅದು ಸಂಕೋಲೆ ಆಗ್ತದೆ, ಬಂಧಿಸ್ತದೆ ನಮ್ಮನ್ನು, ಹೆಚ್ಚು ಮನುಷ್ಯರನ್ನು ಅರ್ಥಕೊಳ್ಳೋದಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ. ಅದರಿಂದ ಸಾಮರಸ್ಯ ಎಂತೂ ಕಾಣ್ಬೋದು ಈ ವಿಷಮದಲ್ಲಿ. ವಿಷಮ ಅಂತಂದರೆ ಕೇವಲ ವ್ಯಾಮೋಹಕ್ಕೆ ಎಡೆ ಮಾಡಿಕೊಟ್ರೆ ಸಾಮರಸ್ಯ ಹೇಗುಂಟಾಗುತ್ತೆ? ಬೇಂದ್ರೆಯವರು ಒಂದು ಮಾತಿದೆ, ಸಮರಸವೇ ಜೀವನ ಅಂತ. ಸೊ ರಸವೂ ಇರಬಾರ್ದು, ಅತಿರಸವೂ ಇರಬಾರ್ದು, ವಿರಸವೂ ಇರಬಾರ್ದು, ಸಮರಸವಿರಬೇಕು ಅನ್ನೋ ಬೇಂದ್ರೆ ಮಾತನ್ನು ಹೆಚ್ಚು ಕಡಿಮೆ ಅದನ್ನು ಹೋಲುವಂಥ ಒಂದು ಭಾವ ಇಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಾಮರಸ್ಯವನ್ನೆಂತು ಕಾಣ್ಬೋದು ಈ ವಿಷಮದ, ವಿಷಮ ಅದು. ವ್ಯಾಮೋಹಕ್ಕೆ ಒಳಗಾದರೆ ಅದು ವಿಷಮ ಸ್ಥಿತಿಯೇ ಉಂಟಾಗ್ತದೆ. ಹೀಗಾಗದಾಗ ವಿಷಮರಸ ಬದಲು ಸಾಮರಸ್ಯವನ್ನು ನಾವು ಗಳಿಸ್ಕೋಬೇಕಾದ್ರೆ ಪ್ರೇಮದ ಅತಿಶಯ ಬೇಕೇ ಬೇಕು ಅಂತ ಅನ್ನುವ ಮಾತು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇರೋ ಹಾಗೆ ಕಾಣಿಸ್ತದೆ. ವ್ಯಾಮೋಹವನ್ನು ಮೀರಿ, ಯಾಕೆಂತಂದರೆ ಅದು ಆಮಿಷದ ತಂಟೆ ಅಂತ ಹೇಳ್ತಿದ್ದಾರೆ ಈ ಪದ್ಯದಲ್ಲಿ. ಅಂದರೆ ಆಮಿಷ ಅಂತಂದರೆ ಲೋಭ, ಶರೀರಕ್ಕೆ ಮೂಲವಾಗಿರುವಂತಹ ಒಂದು ವ್ಯಾಮೋಹ ಅದು. ಅದನ್ನು ಆ ತಂಟೆಯನ್ನು, ಆ ಗಲಾಟೆಯನ್ನು ಮೀರಿ ಪ್ರೇಮವನ್ನು ವರ್ಧಿಸುವುದು ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಸತ್ಯವಲು ಮಾತೆ ಸತ್ಯಭಾಮೆವಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಕೈ ಕೈಯವಲು ಮಾತೆ ಸತ್ಯಭಾಮೆವಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮತ್ತೆ ನಮಗೆ ಗೊತ್ತಿರುವಂತಹ ಜನಪ್ರಿಯ ಪುರಾಣಗಳ ಕಥೆಯನ್ನ ರೂಪಕದ ಭಾಷೆಯಲ್ಲಿ ತಂದು ಡಿವಿಜಿಯವರು ಸಂಸಾರದ ಸ್ವರೂಪವನ್ನು ಕುರಿತಂತೆ ಕೆಲವು ವಿಚಾರಗಳನ್ನ ಮಂಡಿಸೋದನ್ನು ನಾವು ಗುರುತಿಸ್ಬೋದು. ಕೈಕೇಯಿ ಹಾಗೆ ತಾಯಿ, ಸತ್ಯಭಾಮಿಯ ಹಾಗೆ ಸತಿ ಅಂತ ಹೇಳೋ ಮಾತಿನಲ್ಲಿ ಈ ಮಾತೆಯ ಪ್ರೇಮ ಮತ್ತು ಸತ್ಯಭಾಮೆ ಎನ್ನುವಳ ಹೆಂಡತಿಯ ಪ್ರೇಮ ಇವುಗಳು ಹೇಗಿವೆ ಅಂತಂದರೆ ಅವು ಸಂಸಾರ ಲೀಲೆಯನ್ನು ಆಟವಾಡಿಸ್ತಿರೋ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಿರೋ ಮಾತು. ಇಲ್ಲಿ ಮಮತೆ ಇದೆ, ಆದರೆ ಆ ಮಮತೆ ಕೇವಲ ವೈಯಕ್ತಿಕವಾದ ಮಮತೆಯಾಗಿ ರೂಪುಗೊಳ್ತಾ ಇದೆ. ಕೈಕೇಯಿ ಇದು ಸತ್ಯಭಾಮೆ ಅವಳದು ಹೆಂಡತಿಯಾದರೂ ಕೂಡ ಮತ್ಸರ ಇದೆ ಅವಳಿಗೆ. ಹೀಗಾಗಿ ಈ ಮತ್ಸರ ಮತ್ತು ಮಮತೆ ಮೋಹಗಳು ಏನಿವೆ ಇವುಗಳು ಇರಬೇಕು ಸಂಸಾರದಲ್ಲಿ. ಹೇಗಿರಬೇಕು ಅಂತಂದರೆ ಅವು ಒಂದು ರೀತಿ ಲೋಕನಾಟಕವಾಗಿ ನಮಗೆ ಗೋಚರವಾಗ್ತಾ ಇವೆ. ಅಂದರೆ ಇದರ ಮೂಲಕ ಯಾವುದು ಮೌಲ್ಯಯುತವಾದದ್ದು, ಯಾವುದು ಅಲ್ಲ, ಯಾವುದು ನಿಜವಾದ ಪ್ರೇಮ, ಯಾವುದು ಮೋಹ, ಯಾವುದು ಮತ್ಸರ ಅನ್ನೋದು ತಿಳಿತದೆ. ಆದ್ದರಿಂದ ಇಂಥದೊಂದು ಮಾತೆಯ ಹೆಂಡತಿಯ ಲೀಲೆ ಅನ್ನೋದು ಒಂದು ನಾಟಕವಾಗಿ ರೂಪುಗೊಂಡರೆ ಮನುಷ್ಯ ತನ್ನನ್ನು ತಾನು ಯಾವುದು ನಿಜ ಯಾವುದು ಸತ್ಯ ಅಂತ ಕಂಡುಕೊಳ್ಳೋಕೆ ದಾರಿ ಆಗುತ್ತೆ ಅನ್ನೋ ಮಾತನ್ನು ಬಹುಶಃ ಈ ಪದ್ಯದಲ್ಲಿ ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಎಫ್ ಎಂ ರಾಯಂಪ ಕೇಳ್ತಾ ಇದ್ದೀರಿ. ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
3: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಲಂಚ್ ಬಾಕ್ಸ್ ನಲ್ಲಿ ನಾವಿದ್ದೇವೆ. ಲಂಚ್ ಬಾಕ್ಸ್ ನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಎಂದಿನಂತೆ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳು ಅಥವಾ ಸ್ಫೂರ್ತಿದಾಯಕ ವ್ಯಕ್ತಿಗಳು, ತಾಣಗಳು, ಇದರ ಕುರಿತಾಗಿ ಮಾಹಿತಿ ಕೂಡ ಇರುತ್ತೆ. ಮತ್ತೆ ಮುದ್ದಾದ ಹಾಡುಗಳಂತೂ ಖಂಡಿತ ಜೊತೆ

0: ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ, ಲಂಚ್ ಬಾಕ್ಸ್ ನಲ್ಲಿ ನಾವಿದ್ದೇವೆ. ಲಂಚ್ ಬಾಕ್ಸ್ ನಲ್ಲಿ ಚಂದದ ಗೀತೆ ಒಂದನ್ನ ಕೇಳಿದ್ರಿ. ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಗೊತ್ತಾ ಎಲ್ಲಿದೆ ಅಂತ? ಮೇಘಾಲಯದಲ್ಲಿ ಇದೆ. ಮಾವ್ಲಿನಾಂಗ್ ಅಂತ ಈ ಒಂದು ಜಾಗದ ಹೆಸರು. ಎಷ್ಟು ಸ್ವಚ್ಛವಾಗಿದೆ ಈ ಜಾಗ ಅಂತಂದ್ರೆ, ಮೇಘಾಲಯದ ಕ್ಯಾಪಿಟಲ್ ಸಿಟಿಯಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಜಾಗಕ್ಕೆ ಪ್ರತಿಯೊಬ್ಬರು ಕೂಡ, ಪ್ರವಾಸಿಗರು ಬಂದವರು ಮಿಸ್ ಮಾಡದೆ ಭೇಟಿ ಕೊಟ್ಟು ಹೋಗ್ತಾರಂತೆ. ಮತ್ತೆ ಇದಕ್ಕೆ ಏಷ್ಯಾ ಖಂಡದ ಅತ್ಯಂತ ಸ್ವಚ್ಛ ಗ್ರಾಮ ಅನ್ನುವಂತಹ ಒಂದು ಹೆಗ್ಗಳಿಕೆ ಇರೋದ್ರಿಂದ ಡಿಸ್ಕವರಿ ಆಫ್ ಇಂಡಿಯಾ ನಿಯತಕಾಲಿಕೆ ಕೂಡ 2003 ಸಮೀಕ್ಷೆ ನಡೆಸಿ ಈ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗತ್ತೆ. ಮತ್ತೆ ನೋಡೋದಕ್ಕೆ ಪ್ರಕೃತಿಯ ಅದ್ಭುತ ರಮಣೀಯ ಸ್ಥಳಗಳು ಏನೇನಿದೆ ಅದೆಲ್ಲವನ್ನು ಕೂಡ ಇಲ್ಲಿಯ ಸ್ಥಳೀಯರು ತುಂಬ ಸ್ವಚ್ಛವಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರಂತೆ. ಇಡೀ ಗ್ರಾಮದಲ್ಲಿ ಇರೋದೇ 105 ಮನೆಗಳು, ಒಟ್ಟು 500 ಜನ ವಾಸ ಮಾಡ್ತಾರಂತೆ. ಮತ್ತೆ ಪ್ರತಿ ಮನೆಯವರು ಕೂಡ ವಾರಕ್ಕೊಂದು ದಿನ ಇಡೀ ಗ್ರಾಮವನ್ನು ಸ್ವಚ್ಛಗೊಳಿಸ್ತಾರಂತೆ. ಇವಾಗ ಪ್ರತಿ ಮನೆಯಲ್ಲೂ ಕೂಡ ನಾವು ಒಂದು ದಿನ ಮನೆ ಕ್ಲೀನಿಂಗ್ಗೆ ಅಂತ ಇಟ್ಕೊಂಡಿರ್ತೀವಲ್ವ, ಅದು ಭಾನುವಾರ ಆಗಿರಬಹುದು, ಶನಿವಾರ ಆಗಿರಬಹುದು, ಅಥವಾ ಯಾವತ್ತಾದರೂ ರಜೆ ದಿನ ಇರಬಹುದು, ಅವತ್ತು ಡೀಪ್ ಕ್ಲೀನಿಂಗ್ ಕೆಲಸ ಮಾಮೂಲಾಗಿ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ ಕ್ಲೀನಿಂಗ್ ಕೆಲಸ. ಆದರೆ ಅವತ್ತಿನ ದಿನ ಡೀಪ್ ಕ್ಲೀನಿಂಗ್ ಅಂತ ಹೇಳಿ ಎಲ್ಲೆಲ್ಲಿ ಗಲೀಜಾಗಿದೆ, ಎಲ್ಲೆಲ್ಲಿ ಕಸ ಇದೆ ಅಂತ ಅನ್ಸುತ್ತೆ, ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡೋದು, ಕ್ಲೀನ್ ಮಾಡೋದು, ಇಂಥ ಕೆಲಸವನ್ನು ಮಾಡ್ತೀವಿ. ಇದನ್ನೆಲ್ಲ ಮನೆ ಮಟ್ಟಿಗೆ ಮಾಡೋದು ಗೊತ್ತು, ಆದರೆ ಇಡೀ ಗ್ರಾಮದ ಜನರ ಈ ರೀತಿ ಒಟ್ಟಾಗಿ ಸೇರಿ ವಾರಕ್ಕೊಂದು ದಿನ ಎಲ್ಲೆಲ್ಲಿ ಕಸ ಕಡ್ಡಿ ಬಿದ್ದಿದೆ, ಎಲ್ಲೆಲ್ಲಿ ಧೂಳಿದೆ, ಎಲ್ಲೆಲ್ಲಿ ಕೊಳೆ ಅಂತ ಅನ್ಸುತ್ತೆ ಅಂಥ ಜಾಗವನ್ನೆಲ್ಲ ಕೂಡ ಸ್ವಚ್ಛ ಮಾಡ್ತಾರಂತೆ. ಮತ್ತೆ ಉದುರಿರುವಂತಹ ಮರದ ಎಲೆ, ಗಿಡದ ಕಡ್ಡಿಗಳು, ಮತ್ತೊಂದು ಎಲ್ಲವನ್ನು ಕೂಡ ನೀಟಾಗಿ ಗೊಬ್ಬರ ಮಾಡಿ ಅಲ್ಲಿರುವಂತಹ ಗಿಡಗಳಿಗೆ ಹಾಕ್ತಾರಂತೆ. ಎಲ್ಲ ನೋಡಿದ್ರೂ ಕೂಡ ನಿಮಗೆ ಒಂದೇ ಒಂದು ಪ್ಲಾಸ್ಟಿಕ್ನ ಅವಶೇಷ ಕೂಡ ಕಾಣಿಸೋದಿಲ್ಲ. ಮತ್ತೆ ಕಸದ ಬುಟ್ಟಿ ಕೂಡ ಇಲ್ಲಿ ಬಿದಿರಿನಿಂದಾನೇ ಮಾಡಿರ್ತಾರೆ, ಎಷ್ಟು ವಿಶೇಷ ಅಲ್ಲ. ಮೇಘಾಲಯದ ಮಾವ್ಲಿನಾಂಗ್ ಅನ್ನುವಂತಹ ಗ್ರಾಮದ ಕುರಿತು ಇವತ್ತು ನಾವು ಲಂಚ್ ಬಾಕ್ಸ್ನಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀವಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಲಂಚ್ ಬಾಕ್ಸ್ನಲ್ಲಿ ಮಾವ್ಲಿನಾಂಗ್ ಅನ್ನುವಂತಹ ಗ್ರಾಮದ ಕುರಿತಾಗಿ ಹೇಳ್ತಾ ಇದ್ದೀವಿ. ದೂರದ ಮೇಘಾಲಯದಲ್ಲಿ ಇದ್ರೂ ಕೂಡ ನಾವು ಈ ಒಂದು ಗ್ರಾಮದಿಂದ ಸ್ಫೂರ್ತಿಯನ್ನು ಪಡಿಬಹುದು ಅಂತ ಅನ್ಸುತ್ತೆ. ಕಡೆ ಪಕ್ಷ ನಮ್ಮ ನಗರ ನಮ್ಮ ಮನೆಯ ಸುತ್ತಲಿನ ಪರಿಸರದ ಕುರಿತಾಗಿ ಕಾಳಜಿಯನ್ನು ವಹಿಸಬಹುದು ಅಂತ ಅನ್ಸುತ್ತೆ. ಯಾಕೆಂದರೆ ಜೂನ್ 5 ಹತ್ತಿರದಲ್ಲೇ ಇದೆ, ವಿಶ್ವ ಪರಿಸರ ದಿನ ಬರುತ್ತೆ. ಅವತ್ತಿನ ದಿನ ಮಾತ್ರ ನಮ್ಮ ಪರಿಸರದ ಕುರಿತಾಗಿ, ನಮ್ಮ ಸುತ್ತಲಿನ ಜಗತ್ತಿನ ಕುರಿತಾಗಿ ಯೋಚನೆ ಮಾಡ್ತೀವಿ. ಬೇರೆ ದಿನದಲ್ಲಿ ಬರೀ ನಮ್ಮನೆ ನಾವು ಕ್ಲೀನ್ ಆಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಹಾಗಾಗದೆ ಒಂದು ಸ್ವಲ್ಪ ಸ್ಫೂರ್ತಿ ಸಿಗಲಿ ಅಂತಲೇ ಇವತ್ತು ಮಾವ್ಲಿನಾಂಗ ಅನ್ನುವಂತಹ ಗ್ರಾಮದ ಕುರಿತಾಗಿ ಹೇಳ್ತಾ ಇದ್ದೀವಿ. ಇದನ್ನು ಸಚಿನ್ ತೆಂಡೂಲ್ಕರ್ ಅವರು ಕೂಡ ಭೇಟಿ ಮಾಡಿದರು. ಭೇಟಿ ಮಾಡಿ ಹೇಳಿದ್ರಂತೆ, ಈ ಊರಿನಲ್ಲಿ ಇದ್ರೆ ಯಾವುದೇ ಫಿಲ್ಟರ್ಗಳೇ ಬೇಡ, ಅಷ್ಟು ಚಂದದ ಫೋಟೋಗಳು ಬರುತ್ತೆ. ಅಂದರೆ ಯಾವುದೇ ಬಗೆಯ ಫಿಲ್ಟರ್ ಕೂಡ ಬೇಕಾಗಿಲ್ಲ ನಿಮಗೆ, ಕುಡಿಯುವ ನೀರಿಂದ ಹಿಡಿದು ಗಾಳಿಗೆ ಹಿಡಿದು ನಿಮ್ಮ ಫೋನ್ಗೆ ಹಿಡಿದು ಪ್ರತಿಯೊಂದಕ್ಕೂ ಕೂಡ. ಯಾಕೆಂದರೆ ಇಡೀ ಹವೆಯೇ, ಇಡೀ ವಾತಾವರಣವೇ ಅಷ್ಟು ಸ್ವಚ್ಛ ಸುಂದರವಾಗಿದೆ. ಮತ್ತು ಇಲ್ಲಿ ಬಿದಿರಿನ ಬುಟ್ಟಿಗಳನ್ನ ಅಲ್ಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ. ಕಸದ ಬುಟ್ಟಿ ಕೂಡ ಅಲ್ಲಿ ಪ್ಲಾಸ್ಟಿಕ್ ಇಲ್ಲ. ಮತ್ತು ಇಡೀ ಗ್ರಾಮದಲ್ಲಿ ಯಾರೂ ಕೂಡ ಧೂಮಪಾನ ಮಾಡಲ್ಲ, ನೀವು ಹೋದರೆ ನೀವು ಮಾಡೋ ಹಾಗಿಲ್ಲ. ಅಷ್ಟರ ಮಟ್ಟಿಗೆ ಗಾಳಿಯ ಕುರಿತಾಗಿ ಕೂಡ ಅಲ್ಲಿನ ಜನ ವಿಶೇಷ ಎಚ್ಚರಿಕೆಯನ್ನು ವಹಿಸ್ತಾರೆ. ಮತ್ತು ಎಲ್ಲಿ ನೋಡಿದರೂ ಕೂಡ ಹಸಿರು, ಹೂವು, ಕಣ್ಣಿಗೆ ತುಂಬ ಹಿತವನಿಸುವಂತಹ ಪ್ರಕೃತಿ ಸೌಂದರ್ಯ ಇದೆ. ಮತ್ತು ಅದನ್ನು ಅವರು ಅಷ್ಟೇ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಬಿದಿರಿನ ಗೋಪುರ ಕೂಡ ಇದೆ. 85 ಅಡಿ ಎತ್ತರದ ಈ ಬಿದಿರಿನ ಗೋಪುರ, ಇದರ ಮೇಲೆ ಹತ್ತಿ ನಿಂತ್ಕೊಂಡ್ರೆ ಪಕ್ಕದ ಬಾಂಗ್ಲಾದೇಶದ ದೊಡ್ಡ ವಿಸ್ತಾರವಾದಂತಹ ಬಯಲು ಕೂಡ ಕಾಣಿಸುತ್ತಂತೆ. ಮತ್ತು ಇಲ್ಲಿನ ಹಿರಿಯರು ಮರದ ಬೇರುಗಳನ್ನು ಬಳಸಿ ಮಾಡಿದಂತಹ ತೂಗು ಸೇತುವೆಯನ್ನು ಕೂಡ ನೀವಲ್ಲಿ ನೋಡ್ಕೊಂಡು ಬರಬಹುದು. ಬ್ರಿಡ್ಜ್ ಕೂಡ ಮಾಡಿದ್ದಾರೆ, ಅಂದರೆ ರಬ್ಬರ್ ಮರದ ಬೇರುಗಳನ್ನ ಬಳಸಿ ಈ ಒಂದು ಬ್ರಿಡ್ಜ್ನ ಮಾಡಿದ್ದಾರಂತೆ. ಅದು ಕೂಡ ತುಂಬಾ ನೋಡೋದಕ್ಕೆ ಮನಮೋಹಕವಾಗಿ ಇದೆ. ಮತ್ತು ಅಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಅವರು ಈ ಒಂದು ಶಿಸ್ತನ್ನು ರೂಢಿಸ್ತಾರಂತೆ. ಮಾತೃ ಪ್ರಧಾನ ವ್ಯವಸ್ಥೆ ಇದ್ದು ಇಲ್ಲಿನ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋಗಲ್ಲ, ಬದಲಾಗಿ ಹೆಣ್ಣಿನ ಮನೆಗೆ ಗಂಡು ಬಂದು ನೆಲೆಸಬೇಕು. ಆ ಬಗೆಯ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಈ ಒಂದು ಮೇಘಾಲಯದ ಮಾವ್ಲಿನಾಂಗ್ ಅನ್ನುವಂತಹ ಗ್ರಾಮದ್ದು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ವಿಷಯ, ನಿಮ್ಗೇನು ಅನ್ನಿಸ್ತು? ನೀವು ಕೂಡ ಇದರಿಂದ ಇನ್ಸ್ಪೈರ್ ಆದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳು ಹಾಗೇನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾತುಕತೆ ಪ್ರತಿದಿನ ಮಧ್ಯಾಹ್ನ 1:30 to 2 ತನಕ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇರುತ್ತೆ. ಇದೀಗ ಕೊನೆಯ ಹಾಡಾಗಿ ಐ ವಾಂಟ್ ಟು ಕಿಸ್ ಮೈ ಡಾರ್ಲಿಂಗ್ ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಅರ್ಧ ಗಂಟೆಯ ಹೊತ್ತು ರಾಜೇಶ್ ಕೃಷ್ಣನ್ ಅವರ ಸಿರಿಕಂಠದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನ ಕೇಳಿದ್ರಿ ನೀವು. ಪ್ರತಿಭಾ ರಾವ್ ಅವರ ಜೊತೆಯಾಗಿ ಇದನ್ನು ಗೂಡಿಸಿದ್ದಾರೆ. ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ, H2O ಚಿತ್ರದ ಹಾಡಿದು. ಈ ಹಾಡಿನೊಂದಿಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು

0: ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000+ ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50,00,000 ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಮ್ಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
4: ಸ್ನೇಹಿತರೆ, ಇದುವರೆಗೂ ವಾರ್ತೆಗಳನ್ನು ಕೇಳಿದ್ರಿ. ಇದೀಗ ಒಂದು ಚಂದದ ಹಾಡು ನಿಮ್ಮ ಜೊತೆ ಆಗ್ತಾ ಇದೆ.

0: ಆಕಾಶವಾಣಿ ಎಫ್ಎಂ ರಾಂಬೋ ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ಆಕಾಶ ಬುಟ್ಟಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹವರು ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಕೆಎಸ್ ಸುರೇಖ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಆಕಾಶವಾಣಿಗೂ ಸುರೇಖ ಅವರಿಗೂ ಒಂಥರ ವಿಶಿಷ್ಟವಾದಂತಹ ನಂಟು.
2: ಖಂಡಿತ.
1: ನೀವು ಆಕಾಶವಾಣಿಗೆ ಬಂದ ಬಗ್ಗೆ ಅಂದ್ರೆ ಈ ಸಂಬಂಧ ನಿಮ್ಮ ಜೊತೆ ಒಡಮೂಡಿದ್ರ ಬಗ್ಗೆ ಒಂಚೂರು ಹೇಳ್ಬೋದಾ?
2: ನಾನು ಚಿಕ್ಕವಳಿರ್ಬೇಕಾದ್ರೆ ಬಾಲ್ಯದಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ರೇಡಿಯೋ ಇತ್ತು. ಅದಕ್ಕೆ ಈ ಬಲೆಗಳ ತರ ಒಂದು ಇದು ನಮ್ಮ ತಂದೆಯವ್ರ ದಿನ ಬೆಳಿಗ್ಗೆ ಎದ್ರೆ ಅದನ್ನ ಟ್ಯೂನ್ ಮಾಡಿ ಯಾವ ಸ್ಟೇಷನ್ ಮಂಗಳೂರು ಸಿಗ್ತಾ ಇತ್ತು ಹಾಕೋರು.
1: ಮೂಲತಃ ಬೆಂಗಳೂರವ್ರ
2: ಅಲ್ಲ, ನಾನು ಕುಕ್ಕೆ ಸುಬ್ರಹ್ಮಣ್ಯದವಳು. ಬೆಳಿಗ್ಗೆ ಎದ್ದು ನಮ್ಮ ತಂದೆಯವರು ರೇಡಿಯೋ ಹಾಕೋರು, ಅದರಲ್ಲಿ ದೇವರನಾಮಗಳು ಇದೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ರೇಡಿಯೋ ಅಂದ್ರೆ ನಮ್ಗೊಂಥರ ದೇವಮಾನ ಅವ್ರ ತರ, ನಮ್ಗೆ ಕಾಣಿಸಲ್ವಲ್ಲ, ಬರೀ ಕಿವಿಗೆ ಮಾತ್ರ ಕೇಳಿಸೋದು.
1: ಆಕಾಶವಾಣಿ
2: ಅನೌನ್ಸರ್ಸ್ ಅವರು ಮಾತಾಡ್ಬೇಕಾದ್ರೂ ಕೂಡ ನಮ್ಗೆ ಏನೋ ಸ್ಪೆಷಲ್ ಒಂಥರ ಅನುಭೂತಿ ಅದು. ಹಂಗಾಗಿ ರೇಡಿಯೋ ಬಗ್ಗೆ ಒಂಥರ ಆಕರ್ಷಣೆ, ಹಾಡ್ಬೇಕು ನಾನು ಹೋಗಿ ಅಂತ ಅನ್ನೋದು. ಆಗ ನಮ್ಮ ಊರಿಗೆ ಮಂಗಳೂರು ಹತ್ರದ ಆಕಾಶವಾಣಿ, ಅಲ್ಲಿಂದ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಆದ್ರೆ ಅವರು ಬಂದು ರೆಕಾರ್ಡ್ ಮಾಡೋರೆಲ್ಲ ಈ ಷಷ್ಠಿ ಕಾರ್ಯಕ್ರಮಗಳನ್ನ, ಅಲ್ಲಿ ಅವರ
1: ದೇವಸ್ಥಾನದ
2: ಕಾರ್ಯಕ್ರಮಗಳ ರೆಕಾರ್ಡ್ ಮಾಡಿ ಹೋಗುವರು. ಹಾಗೆ ಒಂದ್ಸಲ ಯುವಜನೋತ್ಸವದಲ್ಲಿ ನಾನು ಹಾಡಿರ್ಬೇಕಾದ್ರೆ ಅವರೆಲ್ಲರೂ

0: ಪರವಾಗಿ ನನ್ನ ಹಾಡ್ನ ಒಂದು ಒಂದು ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕರೆದು ರೆಕಾರ್ಡ್ ಮಾಡಿ ತಗೊಂಡೋಗಿದ್ರು. ಅಲ್ಲಿಗೆ ಅಷ್ಟೇ, ಆಮೇಲೆ ನಂಗೆ ನೆನಪಿಲ್ಲ ಅವ್ರು ಅದನ್ನ ಹಾಕಿದ್ರ ಇಲ್ವಾ ನಾನು ಗೊತ್ತಿಲ್ಲ. ಆದ್ರೆ ನನ್ನ ಮೊದಲನೇ ಹೆಜ್ಜೆ ಆಕಾಶವಾಣಿಗೆ ಇಟ್ಟಿದ್ ನಾನು 85ರಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ಯುವವಾಣಿಯಲ್ಲಿ ನಾನು ಆಡಿಷನ್ ತಗೊಂಡು ಸೆಲೆಕ್ಟ್ ಆಗಿದ್ದೆ.
1: ಅಂದ್ರೆ ಅಷ್ಟೊತ್ತಿಗೆ ನೀವು ಸುಬ್ರಹ್ಮಣ್ಯದಿಂದ ಈ ಕಡೆಗೆ ಬಂದ್ಬಿಟ್ಟಿದ್ರೆ?
0: ಮೈಸೂರಿಗೆ ಸಂಗೀತಕ್ಕೋಸ್ಕರ ಬಂದಿದ್ದೆ
1: ನಾನು.
0: ಹಾಗಾಗಿ ಬಂದ ವರ್ಷನೇ ನಾನು ಮಾರನೇ ವರ್ಷ ಅಪ್ಲಿಕೇಶನ್ ಹಾಕೊಂಡು ಹೇಳಿದ್ರು ಇಲ್ಲೇ ಹತ್ರ ಇದೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ. ಹಾಗೆ ಹೋಗಿ ಸೆಲೆಕ್ಟ್ ಆಗಿದ್ದೆ ಯುವವಾಣಿಯಲ್ಲಿ. ನಮ್ಗೆ ಆಗ ಭಾವಗೀತೆ ಅಂದ್ರೆ ಗೊತ್ತಿರೋದು ನಮ್ಮ ಪುಸ್ತಕಗಳಲ್ಲಿ, ಪಠ್ಯ ಪುಸ್ತಕದಲ್ಲಿ ಏನಿರುತ್ತೋ ಆ ಹಾಡುಗಳು ಮಾತ್ರ, ಅದರ ಆಚೆ ಗೊತ್ತಿಲ್ಲ.
1: ಕವಿತೆಗಳಿಗೆ ಕಂಪೋಸ್ ಮಾಡಿರೋ,
0: ಹೌದು, ನಮ್ಗೆ ಮನಸ್ಸಿಗೆ ಬಂದಿದ್ದು ಯಾವ್ದೋ ರಾಗ ತಲೆಯಲ್ಲಿ ಇರುತ್ತೆ ಕಂಪೋಸ್ ಮಾಡಿ ಓ ಅಂತ ಹಾಡೋದು. ಯುವಣಿಗೂ ಹಾಗೆ ಮಾಡಿದ್ದೆ ನಾನು. ಅದ್ ಹೇಗೆ ಸೆಲೆಕ್ಟ್ ಆದ ನಂಗೆ ಗೊತ್ತಿಲ್ಲ. ಆಮೇಲೆ ಕರೆದ್ರು ಯುವಣಿ ಆದ್ಮೇಲೆ ಬಿ ಗ್ರೇಡ್ ಆಡಿಷನ್ ಮಾಡ್ಕೊ. ಯುವಣಿಯಲ್ಲಿ ಬಹುಶಃ ಒಂದು ಗ್ರೂಪ್ ಸಾಂಗ್ ತರ ಏನೋ ಹಾಡಿಸಿದ್ರು ಬೇರೆ ಮಕ್ಳ ಜೊತೆ ಎಲ್ಲ, ಅದಷ್ಟಾಗಿ ನೆನಪಿಲ್ಲ ನನಗೆ. ಆಮೇಲೆ ಬಿ ಗ್ರೇಡ್ಗೆ ಆಡಿಷನ್ ಮಾಡಿಕೊಂಡೆ. ಅದಾದ್ಮೇಲೆ ಒಂದು ಕಾಂಟ್ರಾಕ್ಟ್ ಬಂತು.
1: ಆಡಿಷನ್ ಮಾಡಿದಾಗ ನಿಮ್ಗೆ ಯಾರು ಜಡ್ಜಸ್ ಇದ್ರು ಗೊತ್ತಿಲ್ಲ?
0: ಗೊತ್ತಿಲ್ಲ ನನಗೆ. ಹೀಗೆ ನಂಗೆ ಗೊತ್ತಿರೋ ಹಾಡುಗಳನ್ನ ಹಾಡ್ಕೊಂಡೋಗಿದ್ದೆ. 4 ಹಾಡೇನೋ ಹಾಡಿದ ನೆನಪು ಗೊತ್ತಿಲ್ಲ. ಎ ಸಿ ರೂಮು, ದೊಡ್ಡ ದೊಡ್ಡ ಬಿಲ್ಡಿಂಗ್, ಮೈಸೂರು ಆಕಾಶವಾಣಿ ಚಂದ. ಅವಾಗ ಸರಿ ಹಾಡಿ ಬಂದೆ, ಕಾಂಟ್ರಾಕ್ಟ್ ಬಂತು. ಫಸ್ಟ್ ಕಾಂಟ್ರಾಕ್ಟ್ ಖುಷಿ ಅಂದ್ರೆ ಖುಷಿ ನನಗೆ. ಹಾಡುಗಳಿಗೆ ಏನ್ ಮಾಡೋದು, ಹಾಗೀತೆ ಗೊತ್ತಿಲ್ಲ. ಪುಣ್ಯಕ್ಕೆ ಅಲ್ಲಿ ಅದು ಇನ್ವೈಟೆಡ್ ಆಡಿಯನ್ಸ್ ಆತರ ಏನೋ ಕಾರ್ಯಕ್ರಮ ಇರಬೇಕು, ಇಲ್ಲ ನೀವು ಬಂದು ನೀವು ಹಾಡು ಕಲ್ತ್ಕೊಂಡು ಹಾಡ್ಬೇಕಲ್ಲಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ಯಾರು ಮ್ಯೂಸಿಕ್ ಡೈರೆಕ್ಟರ್ ಪರಿಚಯನೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗಡ್ಡದಾರಿ ಒಬ್ರು, ಕೆ ಪಿ ಉಪಾಧ್ಯಾಯ ಅಂತ ಫ್ಲೂಟಿಸ್ಟ್ ಅವರು, ಪ್ರಥಮ ಭೇಟಿ ನನಗೆ ಅವ್ರು ಯಾರಂತಲೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಊರಿಂದ ಬಂದವಳು, ಆಕಾಶವಾಣಿದ್ದು ಯಾವುದು ಗೊತ್ತಿರಲಿಲ್ಲ. ಯುಗಾದಿ ಕಾರ್ಯಕ್ರಮ, ಅದಕ್ಕೆ ಕೂತ್ಕೊಂಡು ಹೇಳ್ಕೊಟ್ರು. ಬಹಳ ಸುಂದರವಾದ ಕಂಪೋಸಿಷನ್ ಯುಗಾದಿ ಹಾಡುಗಳದು, ಯುಗಾದಿ ಇದು ಬಂದಿದೆ. ಆಮೇಲೆ ಇನ್ನೊಂದೆರಡು ಹಾಡುಗಳಿತ್ತು, ಅದೆಲ್ಲ ಗ್ರೂಪಲ್ಲಿತ್ತು, ಇದು ಸೋಲೋ ಇತ್ತು. ನನಗೆ ಚಂದ ಹೇಳ್ಕೊಟ್ರು. ನನ್ನಿಂದ ಎಷ್ಟು ಶಕ್ತಿ ಮೀರಿ ಎಷ್ಟು ಹಾಡಕ್ಕಾಗುತ್ತಾ ಅದನ್ನ ಕಲ್ತ್ಕೊಂಡೆ ನಾನು. ಮಾರನೇ ಸಹ ರೆಕಾರ್ಡಿಂಗು, ರೆಕಾರ್ಡಿಂಗ್ ಬಂದು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಮೈಸೂರು ನಾಗರಾಜ್ ಅವರು ವೈಲಿನ್ ನುಡ್ಸಕ್ಕೆ, ಆಮೇಲೆ ಲಕ್ಷ್ಮೀನಾರಾಯಣ ಅವರು ಮೃದಂಗದಲ್ಲಿ ತಬ್ಲಾ ಏನೋ ನುಡ್ಸಕ್ಕಿದ್ರು. ಹೀಗೆ ಎಲ್ಲ ದೊಡ್ಡ ದೊಡ್ಡವ್ರು, ನಾನು ಸ್ಟೇಜಲ್ಲಿ ನೋಡೋರೆಲ್ಲ ಆಕಾಶವಾಣಿಯಲ್ಲಿ ಇದ್ರು. ಭಯ ಆಯ್ತು ಫಸ್ಟ್ ಹಾಡಬೇಕಾದ್ರೆ. ಆಮೇಲೆ ತುಂಬಾ ತಮಾಷೆಯಾಗಿ ನಾಗರಾಜ್ ಅವರು ತುಂಬಾ ತಮಾಷೆಯಾಗಿ ಒಂಥರ ನಮಗೆ ಭಯ ಎಲ್ಲ ಹೋಗಿಸ್ತಾ ಇದ್ರು. ಸಾಮಾನ್ಯ ಮೈಸೂರು ಆಕಾಶವಾಣಿಯಲ್ಲಿ ಹಾಡಿದವ್ರಿಗೆಲ್ರಿಗೂ ಅದು ಅನುಭವ ಇದ್ದೇ ಇರುತ್ತೆ. ಸೊ ಧೈರ್ಯವಾಗಿ ಹಾಡಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕರೆಕ್ಟ್ ಆಗಿ, ಪಲ್ಲವಿಗೆ ಎತ್ಕೊಡೋದು, ಚರಣೆಗೆ ಎತ್ಕೊಡೋದು, ಈ ತರ ಎಲ್ಲ
1: ಕಟ್ಸು ಟೇಕ್ಸು ಏನೂ ಇರಲಿಲ್ಲ.
0: ಇಲ್ಲ ಅಂದ್ರೆ ನನ್ನಿಂದ ತಪ್ಪಾಗಬಾರ್ದು ಅಂತ ಒಂಥರ ಅದ್ರ ಕಡೆ ಗಮನ ಇಟ್ಟು ಹಾಡಬೇಕಾಗಿತ್ತು. ಹಾಡು ತುಂಬಾ ಚೆನ್ನಾಗಿತ್ತು, ಟ್ಯೂನ್ ಕಂಪೋಸಿಷನ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂತ ಹಾಡು. ಸುಮಾರು ವರ್ಷ ಅದನ್ನ ಪ್ಲೇ ಮಾಡ್ತಾ ಇದ್ರು, ನನಗೆ ತುಂಬಾ ಇಷ್ಟ ಆಗಿದ್ದು ಅದು. ಅದಾಗಿ ಸುಮಾರು ಕಾರ್ಯಕ್ರಮಗಳಿಗೆ ಕಾಂಟ್ರಾಕ್ಟ್ಗಳು ಬಂತು. ಹೆಚ್ ಆರ್ ಲೀಲಾವತಿ ಅವರ ಪರಿಚಯ ಆಯಿತು ನನಗೆ, ಅವರು ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಬೇರೆ ಯೋಗ ನರಸಿಂಹ ಸರ್ ಅವರು, ಅವರ ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಅವರೇ ಮ್ಯಾಂಡ್ಲೀಲ ಆನಂದ್ ಅಂತ ಇದ್ರು, ರಾಜಲಕ್ಷ್ಮಿ ಮೇಡಮ್ ಇದ್ರು. ಇವ್ರದ್ದು ಏನು ಸ್ಪೆಷಲ್ ಕಾರ್ಯಕ್ರಮ ಆದ್ರೂ ಇವರೆಲ್ಲ ಸಿಗೋರು ನಮಗೆ. ಉಳಿದ ದಿನಗಳಲ್ಲಿ ಬೇರೆ ಕವಿತೆಗಳಿಗೆ ನಾನೇ ಟ್ಯೂನ್ ಮಾಡಿಕೊಂಡು ಹಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಬಹುಶಃ ಭಾವಗೀತ ಪ್ರಪಂಚಕ್ಕೆ ನನಗೆ ಆಸಕ್ತಿ ಮೂಡೋದಕ್ಕೆ ಕಾರಣನೇ ಮೈಸೂರು ಆಕಾಶವಾಣಿ. ಆಯ್ತಾ, ಹೋಗ್ತಾ ಹೋಗ್ತಾ ಒಂದೊಂದು ಕವಿತೆಗಳದ್ದು ಅರ್ಥಗಳನ್ನ, ನನಗೆ ಅರ್ಥ ಆಗೋ ವಯಸ್ಸಲ್ಲ ನಾನು ಶುರು ಮಾಡಿದಾಗ, ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಇದ್ದಂಗೆ ಎಷ್ಟು ವಿಶಾಲವಾದ ಪ್ರಪಂಚ, ಎಷ್ಟು ಅರ್ಥಗರ್ಭಿತ ಆಗಿದೆ. ಮನುಷ್ಯರು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಬೇರೇನ್ ಬೇಡ ಅಂತ.
1: ಅಂದ್ರೆ ಬಹುಶಃ ಆ ಸಂಗೀತ ನಿರ್ದೇಶಕರು ಮಾಡ್ತಾ ಇದ್ದಂತ ಟ್ಯೂನಿಂಗ್ ಏನಿದೆಯಲ್ಲ ಅದರಲ್ಲಿ ನಿಮ್ಗೆ ಆ ಜೀವ ತುಂಬಾ ಕಲೆ ಸಿದ್ಧಿಸ್ತು ಅಂತ.
0: ಹೌದು, ಅವ್ರು ಹೇಗ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ರ ಒಂದು 50% ಹಾಡಿದ್ರು ನಾವು ಚೆನ್ನಾಗಿ ಕೇಳಿಸೋದು. ಅವ್ರ ತರ ಈಗ ಹೆಚ್ ಆರ್ ಲೀಲಾವತಿನೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಉಪಾಧ್ಯಾಯ ಸಾರ್ ಅಂತೂ ಭಾವ ತುಂಬಿ ಹೇಳ್ಕೊಡ್ತಾ ಇದ್ರು. ಆದಷ್ಟು ಹತ್ರ ಆಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದೊಂಥರ ಸ್ಪೆಷಲ್ ಸಂಯೋಜನೆಗಳೆಲ್ಲ.
1: ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಅನ್ಸಿದ್ದು ಯಾರ್ದಾದ್ರೂ ಒಂದು ಕಂಪೋಸಿಷನ್ ನೆನಪಿದ್ಯಾ?
0: ಮೈಸೂರು ಆಕಾಶವಾಣಿಯಲ್ಲಿ ಕುವೆಂಪು ಅವರದು ಒಂದು ಇದು, ನಾನು ಇದು ಉಪಾಧ್ಯಾಯರವರ ಸಂಯೋಜನೆ ಇದೆ. ವಿಶ್ವನಾಥ್ ಅಂತ ಇದ್ರು ಅವರು ಸಿಂಗರು, ಅವ್ರು ಮತ್ತೆ ನಾನು ಒಟ್ಟಿಗೆ ಡ್ಯುಯೆಟ್ಟು.

0: ಈ ತರ ಎಲ್ಲ
1: ಗೀತೆಗಳು ಒತ್ತು ಕೊಟ್ಟಿರ್ತಾರಲ್ಲ.
0: ಆಮೇಲೆ ಹೆಚ್ಚಾಗಲಿಲ್ಲ ಅವತ್ತೆ ಅವ್ರದ್ದು ಇದು ತನನ ತೋಮ್ ತೋಮ್ ತನನ ತೋಮ್ ತೋಮ್ ಈ ತರ ಒಂದು ಗೀತೆ. ಆಮೇಲೆ ಗ್ರೂಪ್ ಅಲ್ಲಿ ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಈಗೆಲ್ಲ ಅವರು ಕೆಲವರೆಲ್ಲ ತುಂಬಾ ಹೆಸರಾಂತ ಗಾಯಕರಾಗಿದ್ದಾರೆ.
1: ಮೈಸೂರು ಬಿಟ್ಟು ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ?
0: ಹಾ, ಮೈಸೂರಲ್ಲೇ ಬಹುಶಃ ಬಿ ಗ್ರೇಡ್ ಮತ್ತೆ ಬಿ ಹೈ ಎರಡು ಮೈಸೂರಲ್ಲೇ ಮಾಡಿದೆ. ಆಮೇಲೆ ನನ್ನ ಪ್ರೊಫೆಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿ ಮಾಮೂಲಿ ರೆಕಾರ್ಡಿಂಗ್ಸ್ಗಳಿಗೋಸ್ಕರ. ಆಮೇಲೆ ಮೈಸೂರಿಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಆಮೇಲೆ ಓಡಾಟ ಸ್ವಲ್ಪ ಕಮ್ಮಿ ಕಷ್ಟ ಆಯ್ತು ಅಂತ ಅನ್ಕೊಂಡಾಗ ನಾನು ಅಲ್ಲಿಂದ ಬ್ಯಾಂಗ್ಳೂರಿಗೆ
1: ಶಿಫ್ಟ್
0: ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದನ್ನ
1: ಗ್ರೇಡ್ನ
0: ಇಲ್ಲಿ ಬಂದು ಎ ಗ್ರೇಡ್ ಮಾಡಿಕೊಂಡೆ. ಆಮೇಲೆ ಇಲ್ಲಿಯ ಸಂಯೋಜಕರದ್ದು ಹಾಡುಗಳು, ನಾನು ಬಂದ ಹೊಸದ್ರಲ್ಲಿ ಪದ್ಮಚರಣ ಅವ್ರದ್ದು, ಎಚ್ ಕೆ ನಾರಾಯಣ ಅವರು, ಆಮೇಲೆ ಇವರು ಶಾಂತಾಜಯ ತೀರ್ಥ ಅವರಿದ್ರು, ಪಿ ಎಸ್ ವಸಂತ ಅವರು, ಬಿ ಆರ್ ಗೀತಾ ಅವರು, ಆಮೇಲೆ ಫ್ಲೂಟಿಸ್ಟ್ ರಾಮನ್ ಅಂತ ಇದ್ರು, ಅವರು ಕಂಪೋಸಿಷನ್ಸ್ ಎಲ್ಲ ತುಂಬಾ ಹಾಡಿದೀನಿ. ತುಂಬಾ ರೆಕಾರ್ಡಿಂಗ್ಸ್ ಇರೋದು ಅವಾಗ, ತುಂಬಾ ಪ್ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ನಂಗೂ ಖುಷಿ ಆಗುದು, ಯಾಕಂದ್ರೆ ನಮ್ಮ ಹೊರಗಿನ ಕಮರ್ಷಿಯಲ್ ರೆಕಾರ್ಡಿಂಗ್ಗೂ ಇದಕ್ಕೂ ತುಂಬಾ,
1: ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ಇಲ್ಲಿ ಆಕಾಶವಾಣಿ ಒಳಗಡೆ ಹಾಡೋದಕ್ಕೂ, ಒಂದು ಇನ್ವೈಟೆಡ್ ಆಡಿಯನ್ಸ್ ಶ್ರೋತೃಗಳ ಸಮ್ಮುಖದಲ್ಲಿ ಹಾಡೋದಕ್ಕೂ, ಅದು ಬಿಟ್ಟು ನೀವು ಬೇರೆ ಕಮರ್ಷಿಯಲ್ ಟ್ರ್ಯಾಕ್ ಹಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಹೋದ್ರಿ? ಯಾಕಂದ್ರೆ ನೀವು ಸಾಕಷ್ಟು ಸ್ಟುಡಿಯೋಗಳಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೂಡ ಕೆಲಸ ಮಾಡಿದವರು, ಏನ್ ವ್ಯತ್ಯಾಸ ಕಾಣಿಸ್ತು
0: ಅಂದ್ರೆ, ಅಲ್ಲಿ ಟ್ರ್ಯಾಕ್ ಸಿಸ್ಟಮ್ ಇರುತ್ತೆ. ನಿಮ್ಮ ವಾಯ್ಸ್ಗೆ ಒಂದು ಟ್ರ್ಯಾಕ್ ಇರುತ್ತೆ, ಇನ್ಸ್ಟ್ರೂಮೆಂಟ್ನವರಿಗೆಲ್ಲ ಬೇರೆ ಬೇರೆ ಟ್ರ್ಯಾಕ್ಸ್ ಇರುತ್ತೆ. ಒಂದ್ಸಲ ತಪ್ಪಾದ್ರೂ ನಿಮ್ದು ನಿಮ್ ವಾಯ್ಸ್ ಟ್ರ್ಯಾಕ್ ಮಾತ್ರ ಇನ್ನೊಂದ್ಸಲ ತಗೋಬಹುದು. ಈ ತರ ಎಲ್ಲ ಅನುಕೂಲಗಳಿದೆ. ಆಕಾಶವಾಣಿಲಿ ಹೇಗಂದ್ರೆ ಎಲ್ಲ ಒಟ್ಟಿಗೆ ನಾವು ಕೂತ್ಕೊಂಡು ಹಾಡ್ತೀವಿ, ಅದರ ಒಂದು ಮಜಾನೆ ಬೇರೆ. ನಾನು ಹೇಳ್ತೀನಿ, ಯಾಕಂದ್ರೆ ಎಲ್ಲ ಎದುರೆದ್ರು ಕಾಣಿಸ್ತಾ ಇರ್ತಾರೆ. ಒಂದು ತೊಂದರೆನೂ ಇದೆ, ಎಲ್ಲಿಯಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಮತ್ತೆ ಫಸ್ಟ್ ಇಂದ ಅಷ್ಟೂ ಹಾಡುವಂತ ಒಂದು ಕಷ್ಟ ಇರ್ತಾ ಇತ್ತು. ಆದ್ರೆ ಯಾವತ್ತು ರೀಟೇಕ್ ಆಗಿ ಜಾಸ್ತಿ ಆಗಿದ್ದು ನಂಗೆ ನೆನಪಿಲ್ಲ. ಯಾಕಂದ್ರೆ ನುಡ್ಸೋರು ಕೂಡ ಅಷ್ಟೇ ಪ್ರೊಫೆಷನಲ್ಸ್ ಪಕ್ಕ, ಅಷ್ಟು ಕರ್ತವ್ಯದ ಕಡೆ ಹೇಗೆ ಗಮನ ಇಟ್ಟು ಮಾಡ್ತಾ ಇದ್ರು ಅಂತಂದ್ರೆ, ಸೊ ನಾವು ತಪ್ಪು ಹಾಡ್ಲೇಬಾರ್ದು. ಹಿಂಗ್ ಕೂತ್ ಮೇಲೆ ಶುರುವಾದ ಮೇಲೆ ಎಂಡ್ ಆಗೋ ತನಕ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಮೈಂಡಿಗೆ ಹಾಕೊಂಡು ಹಾಡ್ಬೇಕು. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ನಾವು ಅಯ್ಯೋ ಹೆಂಗು ನಡೀತದೆ ಆಮೇಲೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಭಾವನೆ ಬರಲ್ಲ. ಒಂದ್ಸಲ ಕೂತ್ರೆ ಒಂದು ಹಾಡು ಮುಗಿಸೋ ತನಕ ತದೇಕ ಚಿತ್ತರಾಗಿ ಕೂತ್ಕೊಂಡು ಹಾಡಿ ಮುಗಿಸೋದಷ್ಟೇ ಕೆಲಸ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಎರಡೂ ಇದೆ.
1: ಯಾಕೆಂದ್ರೆ ಇಲ್ಲಿ ಫೀಡ್ಬ್ಯಾಕ್ ಇರಲ್ಲ, ಆಟೋ ಟ್ಯೂನರ್ಸ್ ಇರಲ್ಲ.
0: ಹೌದೌದು.
1: ಆಮೇಲೆ ಇಲ್ಲಿಯ ಮೈಕ್ಗಳೇ ಬೇರೆ ತರದ್ದು.
0: ಹೌದು. ಅದು ಹೇಗೆ ಅಂತಂದ್ರೆ, ಈಗ ಅಲ್ಲಿ ನೀವು ಇಲ್ಲಿ ಏನ್ ಹಾಡ್ತೀರಾ ಅದೇ, ನೀವೇನು ನಿಮ್ ವಾಯ್ಸ್ 100% ಹೇಗಿದೆ ಅದೇ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಆಗ್ಬೇಕಾದ್ರೂ ಕೂಡ ಅದೇ ಇರುತ್ತೆ, ಕ್ವಾಲಿಟಿ ಚೆನ್ನಾಗೇ ಇರುತ್ತೆ. ನಿಮ್ಮ ಸ್ಟುಡಿಯೋಗೂ ಅದಕ್ಕೂ ತುಂಬಾ ವ್ಯತ್ಯಾಸ ಏನಿಲ್ಲ ಕೇಳುವಾಗ. ಅಂದ್ರೆ ಅಲ್ಲಿ ರಿವರ್ಬ್ ಎಲ್ಲ ಕೊಟ್ಟು ನಿಮ್ ವಾಯ್ಸ್ನ ಸ್ವಲ್ಪ ರಿಚ್ ಮಾಡಿ ಕೊಡ್ತಾರೆ. ಬಟ್ ಇದು ಕೇಳಕ್ಕೂ ಚೆನ್ನಾಗಿರುತ್ತೆ, ರಾ ಇರುತ್ತೆ, ಆದ್ರೂ ಅದು ಒಂಥರ ಕೇಳಕ್ಕೂ ಚೆನ್ನಾಗಿರುತ್ತೆ ಅದು ಕೂಡ.
1: ಇದಲ್ದಿರಾ, ನೀವು ಆಕಾಶವಾಣಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಲೈವ್ ನಲ್ಲಿ ಕೂಡ ಹಾಡಿದ್ದುಂಟ?
0: ಇದೆ ಲೈವ್ ಸುಮಾರಾಗಿದೆ. ಅಂದ್ರೆ ಒಂದ್ಸಲ 4 ಆಕಾಶವಾಣಿ ಸ್ಟೇಷನ್ಗಳು, ಬಹುಶಃ ಬೆಂಗಳೂರು, ಮಂಗಳೂರು, ಧಾರವಾಡ, ಇನ್ನೊಂದು ಯಾವುದು ಭದ್ರಾವತಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಅಟ್ ಎ ಟೈಮ್ ಒಂದು ಹಾಡು ಈ ನಿಲಯದಿಂದ, ನೆಕ್ಸ್ಟ್ ಇನ್ನೊಂದು ಹಾಡು ಇನ್ನೊಂದು ನಿಲಯ, ಆತರ ಒಂದು ಹೊಸ ಪ್ರಯೋಗ ಮಾಡಿದ್ರು. ಇಲ್ಲಿ ಬಹುಶಃ ಮನೋರಂಜನ್ ಪ್ರಭಾಕರ್, ಇಂದು ವಿಶ್ವನಾಥ್ ಮೇಡಮ್ ಅವ್ರದ್ದೆಲ್ಲ ಕಂಪೋಷನ್ಸ್ ಇಲ್ಲಿ ಆಗಿತ್ತು. ಹಂಗೆ ಧಾರವಾಡದಿಂದ ವಸಂತ್ ಕನಕಾಪುರ, ಆಮೇಲೆ ಇನ್ಯಾರೋ ಒಂದು, ಮಂಗಳೂರಿಂದ ಎಂ ಎಸ್ ಗಿರಿಧರ್, ವಸಂತ್ ಕದ್ರಿ, ಹಿಂಗೆ ಬೇರೆ ಬೇರೆ ಇದರಿಂದ ಒಂದು ಇಬ್ಬರಿಬ್ರು
1: ಸ್ಟೇಷನ್, ಎರಡೆರಡು ಹಾಡುಗಳು.
0: ಹೌದು,
1: ಇಲ್ಲಿಂದ ನೀವು ಹಾಡಿದ್ರಿ?
0: ಹೌದು, ಇಲ್ಲಿಂದ ನಮ್ದು ಗ್ರೂಪ್ ಇತ್ತದು, ಸೋಲೋಗಳು ಇರಲಿಲ್ಲ, ಗ್ರೂಪ್ ಇತ್ತು. ಬಟ್ ಚೆನ್ನಾಗಿ ಅದು ಬಂದಿತ್ತು, ಹೊಸ ಪ್ರಯೋಗ. ಅದು ಕಷ್ಟ, ಒಂದ್ರಲ್ಲಿ ಲೈವ್ ಹೋಗೋದೇ ಕಷ್ಟ. ಅಂತದ್ರಲ್ಲಿ 4 ಅಟ್ ಎ ಟೈಮ್, ಒಂದಾದ್ಮೇಲೆ ಒಂದು ಮಾಡೋದು ಹೊಸ ಪ್ರಯೋಗ ಚೆನ್ನಾಗಿತ್ತು.
1: ಆಗಿನ ಲೈವ್ ಕಾರ್ಯಕ್ರಮಗಳ ವಿಶೇಷತೆ ಬೇರೆ, 10 ನಿಮಿಷ ಆದ ತಕ್ಷಣ ನೆಕ್ಸ್ಟ್ ನ್ಯೂಸ್ ಶುರು ಆಗುತ್ತೆ, ಅಷ್ಟರಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು, ಇಂಥ ಒಂದು ಪ್ರೀ ಕಂಡೀಷನ್ಸ್ ಎಲ್ಲ ಇರೋದು. ಮತ್ತೆ ಎಲ್ಲೂ ಲೈವ್ ಆಡುವಾಗ ತಪ್ಪಬಾರದು, ತಪ್ಪಿದ್ರೆ ರೀಟೇಕ್ ಇರಲ್ಲ. ಎಲ್ಲ ವಾದ್ಯಗಾರರ ಜೊತೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಶುರು ಮಾಡಬೇಕಾದಂತ.
0: ಬಟ್ ಆತರ ಒಂದು, ಆಮೇಲೆ ಇನ್ವೈಟೆಡ್ ಆಡಿಯನ್ಸ್ ಬೇರೆ ಬೇರೆ ಊರುಗಳಿಗೆ ಕರೀತಾ ಇದ್ರು. ಈಗ ಮೈಸೂರಲ್ಲಿರುವಾಗ ಮಂಗಳೂರಿಗೆಲ್ಲ ಹೋಗಿ ಬಂದಿದ್ದೀನಿ, ಮಂಗಳೂರಲ್ಲಿ ಕರೀತಾ ಇದ್ರು. ಅಲ್ಲಿ ಅಲ್ಲಿನ ಸಂಗೀತ ನಿರ್ದೇಶಕರು, ನಾ ಹೇಳಿದೆ ಎಂ ಎಸ್ ಗಿರಿಧರ್ ಅಂತ, ವಸಂತ್ ಕದ್ರಿ ಅಂತ ಇದ್ರು. ಆ ಥರದವರ ಕಂಪೋಸಿಷನ್ಸು ಅಲ್ಲಿ ಹಾಡಿದ್ದೀನಿ. ಆಮೇಲೆ ಮೈಸೂರಲ್ಲಿ ಇವರು ಜಿ ಪುಷ್ಪಲತಾ ಇದ್ರು, ಅವರು ಭದ್ರಾವತಿ ಆಕಾಶವಾಣಿಗೆ ಒಂದ್ಸಲ ಸ್ಪೆಷಲ್ ಪ್ರೋಗ್ರಾಮ್ಗೆ ಅಂತ ಹೇಳಿದ್ರು, ಆಗ ಅಲ್ಲಿ ಅವರ ಸಂಯೋಜನೆಗಳನ್ನು ಹಾಡಿದ್ದೀನಿ. ಹೀಗೆ ಓಡಾಡ್ತಾ ಇದ್ದೆ ಅವಾಗ, ತುಂಬಾ ಆಕಾಶವಾಣಿಯ ಕಾರ್ಯಕ್ರಮಗಳು ತುಂಬಾ ಪೀಕ್ ಅಲ್ಲಿದ್ದ ಟೈಮ್ ಅದು.
1: ಕರೆಕ್ಟ್.
0: ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಇನ್ನೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ.
1: ಒಳ್ಳೇದು ಸುರೇಖಾ ಅವರೇ, ಇದುವರೆಗೂ ನೀವು ಆಕಾಶವಾಣಿ ಜೊತೆ ಇದ್ದಂತ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಆಕಾಶವಾಣಿಗೆ ಈ ಜೂನ್ 8ಕ್ಕೆ 90 ತುಂಬತ್ತೆ. ಈ 90ರ ಪಯಣದಲ್ಲಿ ಸಾಕಷ್ಟು ಜನ ಕಲಾವಿದರ ಸಹಕಾರ, ಒಡನಾಟ ಎಲ್ಲ ಮೂಡ್ಬಂದಿದೆ. ಹಾಗಾಗೇನೆ ಇದು ಒಂದು ಸಂಸ್ಕೃತಿ ಕೇಂದ್ರವಾಗಿ ಉಳ್ಕೊಂಡಿರೋದು.
0: ಖಂಡಿತ.
1: ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ತುಂಬಾ ಖುಷಿ ಆಯ್ತು. ಕೇಳಿದ್ರೆ ಇವತ್ತಿನ ಆಕಾಶ ಬುಟ್ಟಿಯಲ್ಲಿ ನಮ್ಮ ಜೊತೆಯಾಗಿದ್ದವರು ಖ್ಯಾತ ಹಿನ್ನೆಲೆ ಗಾಯಕಿ KS ಸುರೇಖಾ ಅವರು. ಭಾಗವಹಿಸಿದ ನಿಮ್ಗೆ ಧನ್ಯವಾದ.
0: ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಗಗನ ಅವರಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ಕಾರ ಸರ್.
3: ಈಗ ಸಾಮಾನ್ಯ ಈ ಸರ್ಕಾರಿ ನೌಕರರ ಮೇಲೆ ಕೆಲವು ಸಲ ಹಲ್ಲೆ ನಡೀತಾವೆ, ಅದಕ್ಕೆ ಏನು ಕಾನೂನು ಕ್ರಮ ಇದೆ ಅಂತ ಅನ್ನೋದು ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಆದರೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಬೇಕಾಗತ್ತೆ, ಈ ಬಗ್ಗೆ ಹೇಳಿ ಮೇಡಮ್.
4: ನಾವೇನ್ ತಿಳ್ಕೊಬೇಕಂದ್ರೆ ಇಲ್ಲಿ ಇದು ತುಂಬಾ ಗಂಭೀರವಾದ ವಿಷಯ ಮತ್ತೆ ಅಪರಾಧ ಆಗುತ್ತೆ. ಸೊ ಸರ್ಕಾರಿ ನೌಕರರು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳು, ಆದಾಯ ಇಲಾಖೆ ಅಧಿಕಾರಿಗಳು, ಇವರು ಸಾರ್ವಜನಿಕ ಸೇವೆ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವರ ಮೇಲೆ ದಾಳಿ ಮಾಡುವುದು ಕಾನೂನಿನ ಪ್ರಕಾರ ದೊಡ್ಡ ಅಪರಾಧ.
3: ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಕಾನೂನು ಹಾಕ್ಬಿಡ್ತಾರೆ.
4: ಹೌದು. ಸೊ ಈ ನೀವು ಹೇಳಿದ ವಿಷಯನ ಯಾವ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂದ್ರೆ ಅದು ಭಾರತೀಯ ನ್ಯಾಯ ಸಂಹಿತಾ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಸೊ ಹಳೆಯ IPCಯಲ್ಲಿದ್ದಂತೆ ಈಗಲೂ ಇದೇ ತತ್ವ ನಮ್ಮ ಈ ಹೊಸ ಕಾನೂನಿನಲ್ಲೂ ಅನ್ವಯಿಸುತ್ತೆ. ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡುವುದು, ತಡೆ ಹಿಡಿಯುವುದು ಅಥವಾ ಬೆದರಿಸುವುದು ಎಲ್ಲವೂ ಅಪರಾಧ.
3: ಈಗ ಹಲ್ಲೆ ಮಾಡ್ತಾರಲ್ಲ ಕೆಲಸ ಇದ್ದ ಪೇಪರ್ಗಳನ್ನು ಕಸ್ಕೊಳ್ಳೋದಾಗ್ಲಿ ಅಥವಾ ಬಿಸಾಕೋದು ಅವ್ರ ಮುಂದೆ, ಒಂಥರ ಅನುಚಿತ ವರ್ತನೆ ಆಗುತ್ತೆ. ನಮ್ ಕೆಲಸ ನೀವು ಯಾಕೆ ಮಾಡಿಲ್ಲ ಅಂತೇಳಿ ಇತ್ತೀಚೆಗೆ ಎಲ್ಲವನ್ನು ಕೂಡ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹರಿಬಿಡ್ತಾ ಇದಾರೆ. ಆದ್ರೆ ಕೆಲವು ಸಲ ಅಪರಾಧಗಳನ್ನ ಇವ್ರು ಮಾಡ್ತಿದ್ದಾರೆ, ನಮಗೆ ಸರಿಯಾದ ಸೇವೆ ನೀಡ್ತಾ ಇಲ್ಲ ಅಂತ ಹೇಳಿ ಒಂದು ವಿಷಯ ಗೊತ್ತಾಗಬಹುದು. ಆದ್ರೆ ಅನಾವಶ್ಯಕವಾದಂತಹ ಹಲ್ಲೆ ಅದನ್ನು ಕೂಡ ಮಾಡ್ತಾರೆ, ಅದು ಸಾರ್ವಜನಿಕರ ಕೆಲಸ ಅಲ್ಲ ಅದು. ಯಾಕಂದ್ರೆ ನ್ಯಾಯಬದ್ಧವಾಗಿ ಅರ್ಜಿ ಮೂಲಕವಾಗಿ ಅದನ್ನ ಮುಂದುವರಿಸಬೇಕಾಗತ್ತೆ.
4: ಹೌದು ಸರ್. ಈಗ ನಾವು ಕಾನೂನಿನ ಪ್ರಕಾರ ಹೇಳ್ಬೇಕಂದ್ರೆ ಅಸಾಲ್ಟ್ ಅಂತ ಹೇಳ್ತೀವಿ, ಹಲ್ಲೆ ಮಾಡಿದ್ರು ಅಧಿಕಾರಿ ಮೇಲೆ ಅಂತ. ಸೊ ಕೈಗೆ ಕಾನೂನನ್ನ ನಮ್ ಕೈಗೆ ತಗೊಳ್ಳೋದು ಅಂತ ಹೇಳ್ತಾರೆ.
3: ಏನೇನು ಏನು ಮಾಡ್ತಾರೆ?
4: ಕೈಯಿಂದ ಹೊಡೆಯೋದಾಗಿರ್ಬೋದು, ತಳ್ಳೋದಾಗಿರ್ಬೋದು, ಬೆದರಿಸೋದಾಗಿರ್ಬೋದು, ಮತ್ತೆ ಕರ್ತವ್ಯ ಮಾಡಲು ಅಡ್ಡಿಪಡಿಸ

0: ಶಿಕ್ಷಿಸುವುದು, ಇವೆಲ್ಲವನ್ನು ನಾವು ಅಸಾಲ್ಟ್ ಮತ್ತೆ ಕ್ರಿಮಿನಲ್ ಫೋರ್ಸ್ ಉಪಯೋಗಿಸಿದ್ರು ಅಂತ ಹೇಳ್ತೀವಿ. ಇವುಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಎಲ್ಲದಕ್ಕೂ ನಾವು ಕಾಮನ್ ಆಗಿ ಯೋಚನೆ ಮಾಡ್ಬೇಕಾಗಿರೋದಂದ್ರೆ ಯಾವುದೇ ತರ ನಾವು ತಪ್ಪು ಮಾಡಿದಾಗ ಅದ ನ್ಯಾಯವಾಗಿ ಏನ್ ಹೇಳ್ಬೇಕಂದ್ರೆ ಜೈಲು ಶಿಕ್ಷೆ ಆಗುತ್ತೆ, ಅದು ದಂಡ ವಿಧಿಸ್ತಾರೆ. ಮತ್ತೆ ಕೆಲ ಸಂದರ್ಭಗಳಲ್ಲಿ ಎರಡನ್ನೂ ಕೂಡ ವಿಧಿಸಲಾಗುತ್ತದೆ. ಹೆಚ್ಚು ಗಂಭೀರ ಸಂದರ್ಭಗಳಲ್ಲಿ ಗಾಯ ಅಥವಾ ಹಾನಿ ಉಂಟಾಗಿದ್ದರೆ ಶಿಕ್ಷೆ ಇನ್ನಷ್ಟು ಕಠಿಣವಾಗುತ್ತದೆ.
1: ಟ್ರಾಫಿಕ್ ನಲ್ಲಿ ಸಾಮಾನ್ಯ ಜಗಳ ಕಿತ್ತಾಟ ನಡೀತಾ ಇರ್ತದೆ,
0: ಹೌದು. ಸೊ ಅಲ್ಲಿ ನಾವು ಏನು ಕೋಪದಲ್ಲಿ ಒಂದು ಕೈ ಮಾಡಿದ್ವಿ, ಅವಾಗ ಏನು ಅದು ಫೈನ್ ಇಶ್ಯೂ ಅಲ್ಲ, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ
1: ಅಲ್ವಾ? ಬರೀ ಫೈನ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಆಗುತ್ತೆ.
2: ಅವರು ಫೈನ್ ಹಾಕಿದಾಗ ನೀವು ಸುಮ್ಮನೆ ಇರಬೇಕಾಗತ್ತೆ,
0: ಹೌದು.
2: ಯಾಕಂದ್ರೆ ಕಾನೂನುಬದ್ಧವಾಗಿ ಏನ್ ನಡೀತಾ ಇರ್ತದೆ ಎಲ್ಲವೂ ಕೂಡ ಅಲ್ಲಿ ದಾಖಲಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಅನೇಕ ಸರ್ಕಲ್ ಗಳಲ್ಲಿ ಸಿಸಿ ಕ್ಯಾಮೆರಾ ಇರುತ್ತೆ, ಯಾವುದೇ ಅಪರಾಧಗಳು ಏನ್ ನಡೀತು, ಯಾರು ತಪ್ಪು ಒಪ್ಪು ಅಂತ ಅನ್ನೋದು. ಅದು ನಂತರ ಹಂತಗಳಲ್ಲಿ ಬೇಕಾದ್ರೆ ನೀವು ವಾದ ವಿವಾದ ಮಾಡಬಹುದು, ಅದು ಬೇರೆ ವಿಷಯ. ಆದ್ರೆ ತಪ್ಪಾದಾಗ ಫೈನ್ ಅಂತೂ ಇದ್ದೇ ಇರುತ್ತೆ, ಅದನ್ನ ನೋಡಿ ಅನಿವಾರ್ಯವಾಗಿ ಕಾನೂನು ಪ್ರಕಾರ ಆ ಫೈನ್ ಅನ್ನ ನಾವು ಕಟ್ಟಲೇಬೇಕಾಗತ್ತೆ.
0: ಹೌದು ಸರ್.
2: ಈಗ ಮೇಡಮ್, ಏನಾದ್ರೂ ತಪ್ಪು ಆಗಿರ್ತದೆ, ಅಲ್ಲಿ ಕೆಲಸಗಳು ಆಗ್ತಿರಲ್ಲ, ಸೇವೆಯಲ್ಲಿ ವ್ಯತ್ಯಯ ಆಗ್ತಿರ್ತದೆ, ಅಂತ ಸಂದರ್ಭದಲ್ಲಿ ಆ ಅಧಿಕಾರಿ ಹತ್ರ ಹೋಗಿ ವಾದ ವಿವಾದಗಳು ಹಲ್ಲೆ ಇತ್ಯಾದಿ ಮಾಡೋ ಬದಲು ಏನು ಮಾಡಿದ್ರೆ ಅವ್ರ ಸಮಸ್ಯೆ ಸಾಲ್ವ್ ಆಗುತ್ತೆ?
0: ಸರ್, ಇಲ್ಲೊಂದು ನಾವು ಮುಖ್ಯ ತತ್ವನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪಬ್ಲಿಕ್ ಸರ್ವೆಂಟ್ ಮಸ್ಟ್ ಬಿ ಅಲೌಡ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟಿ ಫ್ರೀಲಿ. ಸೊ ಯಾವುದೇ ಸರ್ಕಾರಿ ನೌಕರರು ಯಾವುದೇ ಭಯವಿಲ್ಲದೆ ತಮ್ಮ ಕೆಲಸವನ್ನ ನಿಭಾಯಿಸಕ್ ನಾವು ಬಿಡಬೇಕು. ಕಾನೂನು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅವ್ರನ್ನ ನಾವು ಬಿಟ್ಟಿಲ್ಲ ಅಂದಾಗ. ಸೊ ನಮ್ಮ ಹಕ್ಕು ಏನು ಅಂತ ನಾವು ಹೇಳಕ್ ಬಂದಾಗ ಏನಿರುತ್ತೆ ಅಂದ್ರೆ, ಎಲ್ಲಾ ಜನರಿಗೂ ಒಂದು ಡೌಟ್ ಬರುತ್ತೆ, ಅಧಿಕಾರಿ ತಪ್ಪು ಮಾಡಿದರೆ ಏನ್ ಮಾಡಬೇಕು? ಬಹಳ ಮುಖ್ಯ ಪ್ರಶ್ನೆ ಇದು. ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಬಹುದು, ದೂರು ನೀಡಬಹುದು ಅವ್ರ ಮೇಲೆ, ಮೇಲಧಿಕಾರಿಗಳಿಗೆ ಹೋಗಿ ಅವ್ರ ಬಗ್ಗೆ ಹೇಳಬಹುದು. ಅಷ್ಟೇ ಅಲ್ಲದೆ ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸಬಹುದು. ಆದ್ರೆ ದಾಳಿ ಮಾಡುವುದು, ಬೆದರಿಕೆ ಹಾಕುವುದು, ಇದು ಕಾನೂನು ಬಾಹಿರ.
2: ಈ ರೀತಿ ಕಾನೂನನ್ನ ರಕ್ಷಣೆ ಮಾಡುವವರು ಕೂಡ ಅಕಸ್ಮಾತ್ ಕಾನೂನು ಪಾಲಿಸಲಿಲ್ಲ ಅಂದ್ರೆ ಅವರಿಗೂ ಕೂಡ ಶಿಕ್ಷೆ ಇದೆ ಅಂತ ಅನ್ನೋಂತ ಅಂಶ ತಿಳ್ಕೊಳ್ಬೇಕಾಗಿದೆ. ಈ ವಿಷಯವಾಗಿ ತಾವು ಉತ್ತಮ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:35 ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಹೊಂಬಿಸಿಲಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಪ್ರಶ್ನೆಗಳಂತೂ ರೆಡಿಯಾಗಿದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಗೊತ್ತು. ಹೆಚ್ಚು ಮಾತುಕತೆಯಲ್ಲಿ ಸಮಯ ಕಳೆಯೋದಿಲ್ಲ, ನೇರ ಪ್ರಶ್ನೆ ಕಡೆಗೆ ಬಂದ್ಬಿಡ್ತೀನಿ. ಇವುಗಳಲ್ಲಿ ಯಾವುದು ಒಸಡಿನಲ್ಲಿ ರಕ್ತಸ್ರಾವ ಅಂದರೆ ಬ್ಲೀಡಿಂಗ್ ಆಫ್ ಗಮ್ಸ್ಗೆ ಕಾರಣ ಅಲ್ಲ, ಅದನ್ನ ತಡೆಗಟ್ಟತೆ ಅಂತ? ಇವುಗಳಲ್ಲಿ ಯಾವುದು ಒಸಡಿನಲ್ಲಿ ರಕ್ತಸ್ರಾವವನ್ನ ತಡೆಗಟ್ಟತೆ, ಬ್ಲೀಡಿಂಗ್ ಆಫ್ ಗಮ್ಸ್ ನ ಯಾವುದು ಪ್ರಿವೆಂಟ್ ಮಾಡತ್ತೆ ಅಂತ? 4 ಆಪ್ಷನ್ಸ್ ಹೇಗಿದೆ. ಆಪ್ಷನ್ ಎ ನಿಕೋಟಿನಮೈಡ್, ಆಪ್ಷನ್ ಬಿ ಅಸ್ಕಾರ್ಬಿಕ್ ಆಸಿಡ್, ಆಪ್ಷನ್ ಸಿ ಥಿಯಮೈನ್, ಆಪ್ಷನ್ ಡಿ ವಿಟಮಿನ್ ಬಿ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇವುಗಳಲ್ಲಿ ಯಾವುದು ಬ್ಲೀಡಿಂಗ್ ಆಫ್ ಗಮ್ಸ್ ನ ಪ್ರಿವೆಂಟ್ ಮಾಡತ್ತೆ ಅಂತ ಹೇಳ್ಬೇಕು ನೀವು. ಆಪ್ಷನ್ ಎ ನಿಕೋಟಿನಮೈಡ್, ಆಪ್ಷನ್ ಬಿ ಅಸ್ಕಾರ್ಬಿಕ್ ಆಸಿಡ್, ಆಪ್ಷನ್ ಸಿ ಥಿಯಮೈನ್, ಆಪ್ಷನ್ ಡಿ ವಿಟಮಿನ್ ಬಿ. ಬೇಗ ಬೇಗ ನಿಮ್ಮ ಆಪ್ಷನ್ಗಳು, ನಿಮ್ಮ ಉತ್ತರಗಳು ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಒಳ್ಳೆಯ ಹಾಡು ಕೇಳಿಬಂತು ಅಂತ ಹಾಗೆ ಕಳೆದು ಹೋಗಿ ತಪ್ಪು ಆನ್ಸರ್ ಕಳಿಸಿದ್ರೆ ಅಥವಾ ಆನ್ಸರ್ ಕಳಿಸೋದೆ ಮರ್ತೋದ್ರಿ, ನಾವಂತೂ ಜವಾಬ್ದಾರಿ ಅಲ್ಲ. ಆದರೆ ಒಳ್ಳೆಯ ಹಾಡುಗಳಂತೂ ಖಂಡಿತ ಕೇಳಿಸ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬೋ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕೊಟ್ಟಿರೋದು 5 ಜನ. ನೇತ್ರಾ, ಸುಭಾನ್ ಕೋರಿ, ಪ್ರಸನ್ನ, ಸುಜಾತ ಕೆ ನಟರಾಜ್, ಗುರುರಾಜ್ ಕುಟುಂಬ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಇವುಗಳಲ್ಲಿ ಯಾವುದು ವಸಡಿನಲ್ಲಿ ರಕ್ತಸ್ರಾವ ಅಂದರೆ ಬ್ಲೀಡಿಂಗ್ ಆಫ್ ಗಮ್ಸ್ನ ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟತ್ತೆ ಅಂತ ಕೇಳಿದ್ದೆ. 4 ಆಪ್ಷನ್ನಲ್ಲಿ ಸರಿಯಾದಂತಹ ಆಪ್ಷನ್ ಆಗಿತ್ತು ಅಸ್ಕಾರ್ಬಿಕ್ ಆಸಿಡ್ ಅಥವಾ ವಿಟಮಿನ್ ಸಿ ಅಂತ ನೀವು ಉತ್ತರ ಕೊಟ್ಟಿದ್ರು ಕೂಡ ನಿಮ್ಮ ಉತ್ತರ ಸರಿಯಾಗ್ತಿತ್ತು. ವಿಟಮಿನ್ ಸಿ ಇದು ನಿಮಗೆ ಗೊತ್ತು, ಹುಳಿ ಪದಾರ್ಥಗಳಲ್ಲಿ ಹೆಚ್ಚಾಗಿರುತ್ತೆ, ಹುಳಿಯಾದ ಹಣ್ಣುಗಳಲ್ಲಿ ಹೆಚ್ಚಾಗಿ ಇರುತ್ತೆ. ನಿಂಬೆ ಹಣ್ಣು, ಕಿತ್ಲೆ ಹಣ್ಣು, ಹಾಗೆ ಹೇರಳೆಕಾಯಿ ಇಂಥದನ್ನೆಲ್ಲ ಕೂಡ ಬಳಸೋದ್ರಿಂದ ಆಹಾರದಲ್ಲಿ, ಹಾಗೆ ದ್ರಾಕ್ಷಿ, ಇವೆಲ್ಲವನ್ನು ಕೂಡ ನಿಮ್ಮ ಆಹಾರ ಕ್ರಮದಲ್ಲಿ ಉಳಿಸ್ಕೊಳ್ಳೋದ್ರಿಂದ ದೇಹಕ್ಕೆ ಬೇಕಾದಂತಹ ವಿಟಮಿನ್ ಸಿ ಸಿಗ್ತಾ ಹೋಗುತ್ತೆ. ಮತ್ತೆ ಈ ವಿಟಮಿನ್ ಸಿ ವಸಡಿನಲ್ಲಿ ಸುಮ್ಮನೆ ರಕ್ತಸ್ರಾವ ಆಗೋದನ್ನು ತಡೆಗಟ್ಟತ್ತೆ. ನಿಮ್ಗೇನಾದರೂ ವಿಟಮಿನ್ ಸಿ ಡಿಫಿಷಿಯನ್ಸಿ ಇದ್ರೆ ಸುಮ್ಮನೆ ನೀವು ಹಲ್ಲುಜ್ಬೇಕಾದ್ರೆ ಬ್ರಷ್ ತಗ್ಲಿದ್ದೋ ಇಲ್ಲಾಂದ್ರೆ ಬೆರಳು ತಗ್ಲಿದ್ದೋ ಏನೋ ಒಂದು ಕಾರಣಕ್ಕಾಗಿ ವಸಡಿನಲ್ಲಿ ರಕ್ತಸ್ರಾವ ಕಾಣಿಸ್ಕೋಬಹುದು. ಹಾಗಾಗಬಾರ್ದು ಅಂತಂದ್ರೆ ವಿಟಮಿನ್ ಸಿ ದೇಹಕ್ಕೆ ಬೇಕು. ಮತ್ತೆ ವಿಟಮಿನ್ ಸಿಗೆ ಅಸ್ಕಾರ್ಬಿಕ್ ಆಸಿಡ್ ಅನ್ನುವಂತಹ ಹೆಸರು ಕೂಡ ಇದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮೊದಲ ಪ್ರಶ್ನೆ

ನನಗೆ ಬರೀ 5 ಜನ ಉತ್ತರ ಕೊಟ್ಟರು ಅಂತ ಖಂಡಿತ ನನಗಂತೂ ಬೇಜಾರಿಲ್ಲ, ಯಾಕೆಂದರೆ ಮುಂದಿನ ಪ್ರಶ್ನೆಗಳಿಗೆ ನೀವು ಖಂಡಿತ ಸರಿಯಾದಂತಹ ಉತ್ತರ ಕೊಡ್ತೀರಾ ಅಂತ ನಂಬಿಕೆ ಇದೆ. ಮತ್ತು ಈಸಿಯಾಗಿರುವಂಥ ಪ್ರಶ್ನೆಗಳೇ ನಿಮ್ಮ ಜೊತೆಯಾಗತ್ತೆ. ಇದೀಗ 2ನೇ ಪ್ರಶ್ನೆ ಹೇಗಿದೆ ನೋಡಿ. ವಿಶ್ವದ ಮೊದಲ ತದ್ರೂಪಿ ಎಮ್ಮೆ ಕ್ಲೋನ್ಡ್ ಬಫೆಲೋ ಯಾವ ದೇಶದಲ್ಲಿ ಹುಟ್ಟಿತು? ವಿಶ್ವದ ಮೊದಲ ತದ್ರೂಪಿ ಎಮ್ಮೆ ಅಥವಾ ಕ್ಲೋನ್ಡ್ ಬಫೆಲೋ ಯಾವ ದೇಶದಲ್ಲಿ ಹುಟ್ಟಿತು? 4 ಆಪ್ಷನ್ ಹೇಗಿದೆ, ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಯುಎಸ್ಎ, ಆಪ್ಷನ್ ಡಿ ರಷ್ಯಾ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸರಿಯಾದಂಥ ಉತ್ತರ ಕೊಟ್ಟವರೆಲ್ಲರಿಗೂ ಅಭಿನಂದನೆಗಳು, ಮಿಕ್ಕವರು ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ.

ಕಾಳಿಪಟಾಟು ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ನಿಹಾಲ್ ಅವರ ವಾಯ್ಸ್ನಲ್ಲಿ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ನಾವು ಕೇಳಿದಂತಹ ಪ್ರಶ್ನೆಗೆ ತುಂಬಾ ಜನ ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಬಿಂದು

ಪ್ರಕಾಶ್, ರಾಧಾಕೃಷ್ಣ ಚಲಹಳ್ಳಿ, ಸುಧಾಮೂರ್ತಿ, ಸುಧಾ ಬೂದಿಹಾಳ್, ಹಾಗೆ ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಭಾಗ್ಯ ರಾಮಣ್ಣ, ಬಾಬಾ ಕಲ್ಯಾಣ್, ದೇವಿ ಸಿಂಗ್, ವಿಧಾತ್ರಿ ಶಿವಕುಮಾರ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂಥ ಉತ್ತರ ಭಾರತ ಆಗಿತ್ತು. ಹೌದು, ನಮ್ಮ ಹೆಮ್ಮೆಯ ಭಾರತ. ವಿಶ್ವದ ಮೊದಲ ತದ್ರೂಪಿ ಎಮ್ಮೆ ಕ್ಲೋನ್ಡ್ ಬಫೆಲೋ ಹುಟ್ಟಿದ್ದು ಭಾರತದಲ್ಲಿ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಚೀನಾ ಮತ್ತು ರಷ್ಯಾ ಅಂದ್ರೆ ಚೀನಾನೂ ಅಲ್ಲ ರಷ್ಯಾನೂ ಅಲ್ಲ, ನಮ್ಮ ಭಾರತದಲ್ಲಿ. 2009 ಫೆಬ್ರವರಿಯಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್ನಲ್ಲಿ ಮೊದಲ ಕ್ಲೋನ್ಡ್ ಬಫೆಲೋ, ಮೊದಲ ತದ್ರೂಪಿ ಎಮ್ಮೆ ಹುಟ್ಟಿತು. ಈ ತದ್ರೂಪಿಗಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿ ಅಂತ ಹೇಳಬಹುದು. ನಮ್ಮ ಕನ್ನಡ ಸಾಹಿತ್ಯದಲ್ಲಂತೂ ತದ್ರೂಪಿಗಳನ್ನ ಇಟ್ಕೊಂಡು ಎಷ್ಟೊಂದು ಕಥೆಗಳು ಬಂದಿದೆ ಗೊತ್ತಾ ನಿಮಗೆ? ಅಂದರೆ ತದ್ರೂಪಿ ಅನ್ನೋದು ವಿಜ್ಞಾನದ ಮಟ್ಟಿಗೆ ಒಂದು ಸವಾಲಿನ ವಿಷಯ ಇರಬಹುದು, ಆದರೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತಲ್ವ, ಎಥಿಕ್ಸ್ ಅಂತ ಒಂದಿರುತ್ತಲ್ವ, ಒಬ್ಬ ವ್ಯಕ್ತಿಯ ಡಿಟ್ಟೋ ಕಾಪಿ ಇನ್ನೊಬ್ಬ ಹುಟ್ಟಿದ ಅಂತಂದರೆ ಇನ್ನೊಬ್ಬನ ಹುಟ್ಟಿಸ್ಬಹುದು ಅಂತ ಆದರೆ ಅದರಲ್ಲಿ ಹುಟ್ಟುವಂತಹ ತರ್ಕದ ಪ್ರಶ್ನೆಗಳು, ಧರ್ಮದ ಪ್ರಶ್ನೆಗಳು, ಹಾಗೆ ಸರಿ ತಪ್ಪಿನ ಪ್ರಶ್ನೆಗಳು ಎಷ್ಟೊಂದು ಇರುತ್ತೆ ಅಲ್ವಾ. ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಹಿತಿಗಳಿಗೆ ನಿಜಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್ ಅಂತ ಅನ್ನಿಸ್ತು ಅಂತ ಅನ್ಸುತ್ತೆ. ಬಹುತೇಕ ಈಗ ಒಂದು 10-15 ವರ್ಷಗಳಲ್ಲಿ ಎಷ್ಟೊಂದು ಜನ ಈ ತದ್ರೂಪಿಗಳ ಕುರಿತಾಗಿ ತಮ್ಮ ಕಥೆಗಳನ್ನು ತಂದಿದ್ದಾರೆ. ಎಷ್ಟೋ ಕಥೆಗಳು ಓದಿ ಎಷ್ಟೋ ಕಾಲದ ನಂತರವೂ ಕೂಡ ಕಾಡುವ ಹಾಗೆ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಡಿಟ್ಟೋ ಕಾಪಿ ಇನ್ನೊಬ್ಬ ಅವನ ಮಗನೇ ಆದರೂ ಕೂಡ ಹೇಗೆ ಮುಖಾಮುಖಿ ಆಗ್ತಾರೆ ಅವರು ಅನ್ನೋಂಥ ಎಳೆಯನ್ನು ಇಟ್ಕೊಂಡು ತುಂಬ ಚಂದದ ಕಥೆಗಳು ಬಂದಿದೆ. ನೀವು ಕೂಡ ಓದಿರ್ತೀರಿ ಖಂಡಿತ ಅಂತ ಅಂದ್ಕೊಳ್ತೀನಿ. ಇದೀಗ ಒಂದು ಮುದಾದ ಹಾಡ ಕೇಳಿಸಿ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ. ಅದಾಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಅರ್ಮಾನ್ ಮಲಿಕ್ ಅವರ ವಾಯ್ಸ್ನಲ್ಲಿ ಇತ್ತು ಈ ಒಂದು ಹಾಡು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಗಳು ಏನು? ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಇದು ಪೂರ್ತಿ ಕಬ್ಬಿಣ ಅಲ್ಲ, ಸ್ಟೀಲ್ ಪಾತ್ರೆಗಳು ಫಳಫಳ ಅಂತ ಹೊಳಿತಾ ಇರುತ್ತೆ, ಮತ್ತು ತುಕ್ಕು ಹಿಡಿಯೋದಿಲ್ಲ, ನೋಡೋದಕ್ಕೂ ಕೂಡ ಚೆಂದ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ, ಇಂಡಕ್ಷನ್ ಮೇಲೂ ಬಳಸಬಹುದು. ಈ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಮಾರ್ಕೆಟ್ಗೆ ಬಂದಾಗ ಮದುವೆನಲ್ಲಿ ಕೊಡ್ತಾ ಇದ್ದಂತಹ ತುಂಬ ಒಳ್ಳೆ ಗಿಫ್ಟು ಅಂತಂದರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಡಬ್ಬ ಆಗಿತ್ತಂತೆ, ಗೊತ್ತಾ? ಒಂದು ಕಾಲಕ್ಕೆ 30-40 ವರ್ಷಗಳ ಹಿಂದೆ ಸ್ಟೈನ್ಲೆಸ್ ಸ್ಟೀಲ್ ಡಬ್ಬ ಹೊಂದಿರೋದು ಅಂತಂದರೆ ಅದು ತುಂಬ ಶ್ರೀಮಂತಿಕೆಯ ಲಕ್ಷಣ ಆಗಿತ್ತು. ಮತ್ತಿವಾಗ ಅದು ವಾಪಸ್ಸು ಗಾಜಿಗೆ, ಮಣ್ಣಿಗೆ ಹೀಗೆಲ್ಲ ಕೂಡ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆದರೆ ಒಂದು ಕಾಲಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಹುಟ್ಟು ಹಾಕಿದಂತಹ ಕ್ರಾಂತಿ ಇದೆಯಲ್ಲ, ಅದರಲ್ಲೂ ಕೂಡ ಅಡುಗೆ ಮನೆಯ ಕ್ರಾಂತಿ ಇದೆಯಲ್ಲ, ಅದನ್ನು ನೋಡಿದವರು ಕೇಳಿದವರು ನಿಜಕ್ಕೂ ಕೂಡ ತುಂಬ ಸಂಭ್ರಮದಿಂದ ಎಕ್ಸ್ಪ್ಲೈನ್ ಮಾಡೋದನ್ನು ನೀವು ಕೂಡ ಕೇಳಿಸ್ಕೊಂಡೇ ಇರ್ತೀರಿ. ಅದೇನಾದರೂ ಇರಲಿ, ಕಥೆಗಳೆಲ್ಲ ಆ ಕಡೆಗಿರಲಿ, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಸ್ ಏನು ಅಂತ ಪ್ರಶ್ನೆ ಕೇಳಿದಿನಲ್ವಾ? 4 ಆಪ್ಷನ್ ಹೀಗಿದೆ: ಆಪ್ಷನ್ ಎ ಐರನ್ ಅಂಡ್ ಕಾರ್ಬನ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಐರನ್ ಕ್ರೋಮಿಯಂ ಅಂಡ್ ನಿಕಲ್, ಆಪ್ಷನ್ ಡಿ ಐರನ್ ಅಂಡ್ ನಿಕಲ್. ಬೇಗ ಬೇಗ ಸರಿಯಾದಂತಹ ಉತ್ತರ ಕಳಿಸಿ. ಆಪ್ಷನ್ ಎ ಐರನ್ ಅಂಡ್ ಕಾರ್ಬನ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಐರನ್ ಕ್ರೋಮಿಯಂ ಅಂಡ್ ನಿಕಲ್, ಆಪ್ಷನ್ ಡಿ ಐರನ್ ಅಂಡ್ ನಿಕಲ್. ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಏನು ನಮಗೆ ಮೆಸೇಜ್ ಮಾಡಿ.

ಆಕಾಶವಾಣಿಯ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಕನ್ಫ್ಯೂಸ್ ಕೂಡ ಆಗಿದ್ದೀರಾ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದರೆ ಜಯಶ್ರೀ, ಸುನೀಲ್, ಶ್ರೀಲಕ್ಷ್ಮಿ, ಗುರುರಾಜ್, ಭಾಗೀರಥಿ, ಅಂದ್ರೇಶಿ ಕಲ್ಬುರ್ಗಿ, ತಪಸ್ಯ ತ್ರಿಲೋಕ್, ಗೀತಾ ಜೋಶಿ, ಶ್ರೀಕಾಂತ್ ಗೋಡ್ಖಿಂಡಿ, ಕೃಷ್ಣಪ್ಪ, ಕಲೇಶ್ವರ ಕುಮಾರ್, ರಾಜ್ಕುಮಾರ್ ಕಾತರ್ಕಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಾವು ಕೇಳಿದ್ವಿ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಸ್ ಏನು ಅಂತ. ಐರನ್, ಕ್ರೋಮಿಯಂ ಆ್ಯಂಡ್ ನಿಕಲ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿತ್ತು. ಇದು ಐರನ್ನಿಂದಲೇ ಮಾಡಿದರೂ ಕೂಡ ಕಬ್ಬಿಣದ ಒಂದು ಗಟ್ಟಿತನ ಇದಕ್ಕೆ ಇದ್ದೇ ಇರುತ್ತೆ. ಆದರೆ ಆ ಹೊಳಪು ಬರೋದಕ್ಕೆ, ಮತ್ತು ನೋಡೋದಕ್ಕೆ ಚಂದ ಇರೋದಕ್ಕೆ, ಮತ್ತು ತುಕ್ಕು ಹಿಡಿದೇ ಇರೋ ಹಾಗೆ ಹಾಕೋದಕ್ಕೆ, ಈ ಎಲ್ಲ ಕ್ವಾಲಿಟೀಸ್ನ ಕೊಡೋದಕ್ಕೆ, ಸ್ಟೈನ್ಲೆಸ್ ಸ್ಟೀಲ್ನ ಹುಟ್ಟು ಹಾಕೋದಕ್ಕೆ 10.5% ಅಷ್ಟು ಕ್ರೋಮಿಯಂನ ಬಳಸೇ ಬಳಸ್ತಾರಂತೆ. ಇದರಿಂದ ಫಳಫಳ ಅಂತ ಹೊಳೆಯುವಂತಹ ಒಂದು ಸ್ಟೀಲ್ ಸರ್ಫೇಸ್ ಏನು ಹೇಳ್ತೀವಿ, ಆ ಒಂದು ಲೇಯರ್, ಆ ಒಂದು ಸರ್ಫೇಸ್ ಫಾರ್ಮ್ ಆಗುತ್ತೆ. ಮತ್ತು ಯಾವುದೇ ಬಗೆಯ ತುಕ್ಕು ಹಿಡಿಯುವಂಥ ಅಥವಾ ಸವಿಯುವಂತಹದ್ದು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಿಕ್ಕಲ್ನು ಕೂಡ ಆ್ಯಡ್ ಮಾಡ್ತಾರೆ. ಹಾಗೇ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳ ಬಗ್ಗೆ ಹೆಣ್ಣು ಮಕ್ಕಳಿಗೆ ಇರುವಂತಹ ಮೋಹ ಎಂಥದ್ದು ಅಂತಂದರೆ, ನೀವು ಹೊರಗಡೆ ಹೋದಾಗ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೂ ಪರವಾಗಿಲ್ಲ, ಮುಕ್ಕಾಲು ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಕೊಟ್ಟು ಕಳಿಸಿದಂಥ ಡಬ್ಬಿ ಮಾತ್ರ ವಾಪಸ್ ಬರಲೇಬೇಕು ಅನ್ನೋಂಥ ಒಂದು ಆಂದೋಲನ ಚಾಲ್ತಿಯಲ್ಲಿ ಇತ್ತು. ನಾವೆಲ್ಲ ಸಣ್ಣ ಮಕ್ಕಳಿರಬೇಕಾದ್ರೆ ಶಾಲೆಗೆ ಡಬ್ಬಿ ತೊಗೊಂಡು ಹೋಗ್ತಾ ಇದ್ದಿದ್ದು ಸ್ಟೀಲ್ ಡಬ್ಬಗಳಲ್ಲೇ. ಆದಮೇಲೆ ಏನೇನೇನೋ ಬಂತು, ಟಪ್ಪರ್ ವೇರ್ ಬಂತು, ಮತ್ತಿನ್ಯಾವುದೋ ಬೇರೆ ಬೇರೆ ತರಹದ ತುಂಬ ಫ್ಯಾನ್ಸಿಯಾಗಿ ಕಾಣಿಸುವಂತಹ ಡಬ್ಬಿಗಳು ಬಂತು. ಏನೆಲ್ಲ ಆದರೂ ಕೂಡ ಮತ್ತೆ ವಾಪಸ್ ಒಂದು ರೌಂಡ್ ಹೊಡೆದು ಸ್ಟೀಲ್ ಡಬ್ಬಿ ಕಡೆಗೆ ಎಷ್ಟೊಂದು ಜನ ಮುಖ ಮಾಡ್ತಾ ಇದ್ದಾರೆ. ಯಾಕೆಂದರೆ ತೊಳೆದ್ರೆ ಫಳಫಳ ಅಂತ ಕಾಣೋದು, ಹಾಗೆಯೇ ಈಸಿ ಟು ಹ್ಯಾಂಡಲ್ ಅಂತ ಇದ್ದರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಡಬ್ಬಗಳೇ. ನೀವೇನಂತೀರಾ? ಮೆಸೇಜ್ ಮಾಡಿ 9480901013. ನಮ್ಮ ವಾಟ್ಸಪ್ ಸಂಖ್ಯೆ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಪ್ರಶ್ನೆಗಳು, ತುಂಬ ಕಷ್ಟನ, ತುಂಬ ಸುಲಭನ, ಅಥವಾ ಕಷ್ಟನೂ ಅಲ್ಲ ಸುಲಭನೂ ಅಲ್ಲ, ನಮಗೆ ಈ ಒಂದು ಟೈಮ್ನಲ್ಲಿ ನಿಮ್ಮ ಜೊತೆ ಮಾತಾಡೋದು, ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ ಕಾಯೋದು ಇಷ್ಟದ ಕೆಲಸ, ಅದಕ್ಕೆ ಕೇಳ್ತೀವಿ ಅಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಉಮಾರಾವ್ ಅವರದ್ದು ಒಂದು ಕಥೆ ಇತ್ತು ತದ್ರೂಪಿಗಳ ಕುರಿತಾಗಿ. ಆಯಿಂದ ಶುರುವಾಗುತ್ತೆ ಅವನ ಹೆಸರು, ನನಗೆ ನೆನಪಾಗ್ತಾ ಇಲ್ಲ, ಅದೊಂದು ಹೇಳಬೇಕಿತ್ತು. ಹಾಗೆಯೇ ವಸುಧೇಂದ್ರ ಅವರು ಸ್ಟೀಲ್ ಪಾತ್ರೆಗಳು ಮತ್ತು ಹೆಣ್ಣುಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಅವರ ತಾಯಿಗೆ ಸ್ಟೀಲ್ ಪಾತ್ರೆ ಮೇಲೆ ಇದ್ದಂಥ ವ್ಯಾಮೋಹದ ಕುರಿತು ಒಂದು ಪ್ರಬಂಧ ಬರೆದಿದ್ರು. ಬಹುಶಃ ನಮ್ಮಮ್ಮ ಅಂದರೆ ನನಗೆ ಇಷ್ಟ ಅನ್ನುವಂತಹ ಒಂದು ಸಂಕಲನದಲ್ಲಿ ಇರಬೇಕು ಆ ಒಂದು ಪ್ರಬಂಧ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಅದು ಕೂಡ ತುಂಬ ಮಜವಾಗಿತ್ತು ಓದೋದಕ್ಕೆ, ಇದನ್ನು ಹೇಳಬೇಕಿತ್ತು. ಹಾಗೆ ಎಲ್ಲರೂ ಕೂಡ ಸ್ಟೀಲ್ ಡಬ್ಬದ ಕುರಿತಾಗಿನ ಮಾತಿಗಂತೂ ಹೌದು ಹೌದು ಅಂತ ಹೇಳ್ತಾ ಇದ್ದೀರಿ. ಕಲೇಶ್ವರ್ ಕುಮಾರ್ ಅವರು ಹೇಳ್ತಿದ್ದಾರೆ, ಮನೆಯಿಂದ ಹೊರಗೆ ಹೋದವರು ದುಡ್ಕೊಂಡು ವಾಪಸ್ಸು ಸೇಫಾಗಿ ಮನೆಗೆ ಬಂದರೋ ಇಲ್ವೋ ಗೊತ್ತಿಲ್ಲ, ಆ ಡಬ್ಬಿ ಅಂತೂ ಸೇಫಾಗಿ ಬರಬೇಕು ನೋಡಿ. ಇವತ್ತಿಗೂ ಕೂಡ ಈ ಡಬ್ಬಿ ಆಂದೋಲನ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನಾದರೂ ಇರಲಿ, ಇದೀಗ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡುವುದಿಲ್ಲ? ದಯವಿಟ್ಟು ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡುವುದಿಲ್ಲ? ನಾಲ್ಕು ಆಪ್ಷನ್ ಹೀಗಿದೆ: ಆಪ್ಷನ್ ಎ ಕೆಮ್ಮು ನೆಗಡಿ, ಆಪ್ಷನ್ ಬಿ ನಿಮೋನಿಯಾ, ಆಪ್ಷನ್ ಸಿ ಕಾಲೆರಾ, ಆಪ್ಷನ್ ಡಿ ಟ್ಯೂಬರ್ಕ್ಯುಲೋಸಿಸ್. ಆಪ್ಷನ್ ಎ ಕೆಮ್ಮು ನೆಗಡಿ ಕಾಫ್ ಅಂಡ್ ಕೋಲ್ಡ್, ಆಪ್ಷನ್ ಬಿ ನಿಮೋನಿಯಾ, ಆಪ್ಷನ್ ಸಿ ಕಾಲೆರಾ, ಆಪ್ಷನ್ ಡಿ ಟ್ಯೂಬರ್ಕ್ಯುಲೋಸಿಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸರಿಯಾದಂತಹ ಉತ್ತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಹೌದು, ಜಗದಾಂಬಿಕಾ, ಎನ್ ಆರ್ ಪ್ರಸಾದ್, ಹರೀಶ್, ಆನಂದ್, ಅದುನಿ, ಅನ್ವಿತಾ, ಸೋಮಶೇಖರ್, ಅಭಿಜ್ಞಾ, ಹಾಗೆ ಸವಿತಾ, ಈಶ್ವರ್, ಉಮೇಶ್, ರವೀಂದ್ರ, ಇಷ್ಟು ಜನರ ಉತ್ತರ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡೋದಿಲ್ಲ ಅಂತ ಕೇಳಿದೆ? ಕಾಲರ ಗಾಳಿಯ ಮೂಲಕ ಹರಡೋದಿಲ್ಲ, ಇದು ನೀರಿನ ಮೂಲಕ ಹರಡುವಂತಹ ಕಾಯಿಲೆ. ಮಿಕ್ಕಿದ್ದೆಲ್ಲ ಕೂಡ ಕೆಮ್ಮು, ನೆಗಡಿ ಅಥವಾ ನಿಮೋನಿಯಾ ಮತ್ತು ಟ್ಯೂಬರ್ಕ್ಯುಲೋಸಿಸ್, ಇದು ಗಾಳಿಯ ಮೂಲಕ ಹರಡಬಲ್ಲಂತಹ ಕಾಯಿಲೆಗಳು. ಆದರೆ ಕಾಲರ ಏನಿದೆ, ಕಾಲರ ರೋಗಿಯ ಪಕ್ಕದಲ್ಲಿ ನೀವು ಇದ್ರೆ ಏನೂ ಆಗೋದಿಲ್ಲ. ಆದರೆ ಕಾಲರಾದ

0: ಕಲುಷಿತಗೊಂಡಂತಹ ನೀರನ್ನು ಕುಡಿಯೋದ್ರಿಂದ, ಆಹಾರವನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ಕಾಲೆರಾ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರತಿಯೊಂದು ಕಾಯಿಲೆಯನ್ನು ಕೂಡ ಏರ್ ಬೋರ್ನ್ ಹಾಗೆಯೇ ವಾಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಇವಾಗ ಮಲೇರಿಯಾ ಇದೆಲ್ಲ ಕೂಡ ಸೊಳ್ಳೆಯ ಮೂಲಕ ಹರಡುವಂಥ ಕಾಯಿಲೆ, ಅದೇ ಕಾಲೆರಾ ಅನ್ನೋದು ನೀರು ಅಥವಾ ಆಹಾರದಿಂದ ಹರಡುವಂತಹ ಕಾಯಿಲೆ, ಮತ್ತು ನ್ಯುಮೋನಿಯಾ ಅಥವಾ ಟಿ ಬಿ ಇಂತಹ ಕಾಯಿಲೆಗಳು ಅಥವಾ ಕೆಮ್ಮಿನಂತಹ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ, ಹಾಗೆ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಗಾಳಿಯ ಮುಖಾಂತರವೂ ಕೂಡ ಹರಡಬಲ್ಲಂತಹ ಕಾಯಿಲೆಗಳು. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೊರಟೋಗೋಣ. ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರೀಬಹುದು? ಗಿಡಗಳಿಗೆ ಕಣ್ಣು, ಮೂಗು, ಬಾಯಿ, ನಾಲಿಗೆ ಹೀಗೇನೆ ಎಲ್ಲ ಇರುತ್ತೆ ಅಂತ ನಾವು ನಾವೇ ಅಂದ್ಕೊಂಡಿರ್ತೀವಲ್ವ. ಹಾಗೆ ಶ್ವಾಸಕೋಶ ಅಂದರೆ ಲಂಗ್ಸ್, ಅಂದರೆ ಗಿಡಗಳ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುವಂತಹ ಅಂಗ ಯಾವುದು? ನಾಲ್ಕು ಆಪ್ಷನ್ ಹೀಗಿದೆ: ಬೇರು, ಹೂ, ಕಾಂಡ, ಎಲೆಗಳು. ರೂಟ್ಸ್, ಫ್ಲವರ್ಸ್, ಸ್ಟೆಮ್, ಲೀವ್ಸ್, ಇವಿಷ್ಟರಲ್ಲಿ ಯಾವುದನ್ನ ಲಂಗ್ಸ್ ಆಫ್ ದಿ ಪ್ಲಾಂಟ್ ಅಂತ ಕರಿಬಹುದು? ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರಿಬಹುದು? ಬೇರು, ಹೂ, ಕಾಂಡ, ಎಲೆಗಳು ಅಂತ ನಾಲ್ಕು ಆಪ್ಷನ್ ನಿಮಗೆ ಕೊಟ್ಟಿದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮಗೆ ಗೊತ್ತೇ ಇರುತ್ತೆ, ಪ್ರತಿದಿನವೂ ಕೂಡ ನಮಗೆ ಮೆಸೇಜ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ರೈನ್ಬೋ ಅಂತ ಹೇಳಿ ಸೇವ್ ಮಾಡಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ವಾಣಿಶ್ರೀ, ಶಕುಂತಲಾ ಶಂಕರ್, ಉಷಾ ಬಿ ಪ್ರಕಾಶ್, ಅರ್ಚನಾ ಪಾಟೀಲ್, ಹಾಗೆ ಪ್ರತಿಮಾ ಸಾನ್ವಿ, ಸುಮಿತ್ರಾ, ಸಿದ್ದಲಿಂಗಮೂರ್ತಿ, ಪುಷ್ಪ ಶಾನುಭೋಗರ್, ಅನಿಲ್ ಭೇಷ್ಟಣ್ಣನವರ್ ಹಾಗೂ ದೇಶವಳ್ಳಿ ಶಿವು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರಿಬಹುದು ಅಂತ ಕೇಳಿದ್ದೆ. ಲಾಂಗ್ಸ್ ಆಫ್ ಎ ಪ್ಲಾಂಟ್ ಅಂತ ಹೇಳಬಹುದಾಗಿದ್ದು ಲೀವ್ಸ್ಗೆ, ಅಂದರೆ ಅದರ ಎಲೆಗಳಿಗೆ. ಎಲೆಗಳ ಮೂಲಕ ಗಿಡಗಳು ಉಸಿರಾಡುತ್ತೆ. ಬೆಳಗಿನ ಹೊತ್ತು ಆಮ್ಲಜನಕವನ್ನು ಕೊಟ್ಟರೆ ರಾತ್ರಿಯ ಹೊತ್ತು ಅದು ಕೂಡ ಗಾಳಿಗೆ ವಾಪಸ್ ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಡ್ತಾ ಇರುತ್ತೆ. ಸೊ ಗಿಡಗಳ ಹತ್ತಿರ ಬೆಳಗಿನ ಹೊತ್ತು ಎಷ್ಟು ಇರ್ತೀವಿ ಅಷ್ಟು ನಮಗೆ ಆಮ್ಲಜನಕ ಸಿಗ್ತಾ ಹೋಗುತ್ತೆ, ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತೀವಿ. ಇದೀಗ ಕೊನೆಯ ಪ್ರಶ್ನೆಯಾಗಿ, ಹಾಲಿನಲ್ಲಿ ಯಾವ ಪೋಷಕಾಂಶ ಅತಿ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳಬಹುದು? ಮಿಲ್ಕ್ ಇಸ್ ಎ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾ ಇರ್ತೀವಿ, ಆದರೆ ಕಂಪ್ಲೀಟ್ ಫುಡ್ನಲ್ಲೂ ಕೂಡ ಒಂದೆರಡು ಪೋಷಕಾಂಶಗಳು ಇಲ್ಲ. ಅದು ಯಾವುದು? ನಾಲ್ಕು ಆಪ್ಷನ್ಸ್ ಹೇಗಿದೆ? ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಕ್ಯಾಲ್ಶಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಕ್ಯಾಲ್ಶಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿ. ಇವಿಷ್ಟರಲ್ಲಿ ಯಾವುದು ಹಾಲಿನಲ್ಲಿ ಇರುವುದಿಲ್ಲ, ಯಾವ ಪೋಷಕಾಂಶ ಹಾಲಿನಲ್ಲಿ ಇರುವುದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ, ಫಾಸ್ಟ್ ಆಗಿ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ನಂಬರ್.

ಆಕಾಶವಾಣಿ ಎಫ್ಎಂ ರೈನ್ ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಎನ್ ಜಿ ಬಸವರಾಜ್, ಪದ್ಮಶ್ರೀ, ಲತಾ ಉಮೇಶ್, ಸ್ವಾತಿ ದೀಪಕ್, ಜಿ ಎಸ್ ಚಂದನ, ಸತೀಶ್ ಎನ್ ಎಚ್, ಹಾಗೆ ಬಿ ಕೆ ಶಿವಕುಮಾರ್, ನುಂಕಪ್ಪ, ಅನಿಲ್ ಕುಷ್ಟಗಿ, ಹಾಗೆ ಮಹೇಶ್ ಕುಂಬಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಹಾಲಿನಲ್ಲಿ ಯಾವ ಪೋಷಕಾಂಶ ಅತಿ ಕಡಿಮೆ, ಅಂದರೆ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಡಿಮೆ ಇದೆ ಅಂತ ಕೇಳಿದೆ. ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಸಿಯಂ, ಪ್ರೋಟೀನ್, ಹಾಗೆ ವಿಟಮಿನ್ ಸಿ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ವಿಟಮಿನ್ ಸಿ ಅನ್ನೋದು ಸರಿಯಾದಂಥ ಉತ್ತರ. ಮಿಲ್ಕ್ ಈಸ್ ಎ ಕಂಪ್ಲೀಟ್ ಫುಡ್, ಹಾಲು ಒಂದು ಪರಿಪೂರ್ಣ ಆಹಾರ ಅಂತ ನಾವೇನೇ ಹೇಳಿದ್ರೂ ಕೂಡ ಹಾಲಿನಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಇವೆರಡೂ ಕೂಡ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ವಿಟಮಿನ್ ಸಿ ಇರೋದಕ್ಕೆ ಸಾಧ್ಯ ಇಲ್ಲ ಬಿಡಿ, ಹುಳಿ ಅಂಶ ಇದ್ದರೆ ಹಾಲು ಹೇಗೆ ಇರುತ್ತಲ್ವಾ, ಹಾಲು ಒಡದೆ ಹೋಗುತ್ತಿರೋ. ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತಂತೆ ವಿಟಮಿನ್ ಸಿ, ಅದು ಹಾಲು ಕಾಯಿಸಿದ ತಕ್ಷಣ ನಷ್ಟ ಆಗಿಬಿಡುತ್ತಂತೆ. ನೋಡಿ, ಹಾಲನ್ನು ಕಾಯಿಸಿಯೇ ಕುಡಿಬೇಕು ಅಂತ ಕೂಡ ಹೇಳ್ತೀವಿ ನಾವು. ಅದು ಪ್ಯಾಸ್ಚರೈಸ್ಡ್ ಮಿಲ್ಕ್ ಆಗಿದ್ರೆ ಒಳ್ಳೆಯದು, ಪರವಾಗಿಲ್ಲ. ಆದರೂ ಅಕಸ್ಮಾತ್ ನೀವು ಹಸುವಿನ ಹಾಲು ಅಥವಾ ಬೇರೆ ನೇರವಾಗಿ ರೈತರಿಂದಲೇ, ನೇರವಾಗಿ ಹಸು ಸಾಕದವರಿಂದಲೇ ತಗೊಂತೀರಿ ಅಂದರೆ ಹಸಿ ಹಾಲನ್ನಂತೂ ಖಂಡಿತವಾಗ್ಲೂ ಕುಡಿಯೋಕ್ಕೆ ಹೋಗಬೇಡಿ. ಎಷ್ಟೋ ಬಗೆಯ ರೋಗಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಲನ್ನು ಯಾವಾಗಲೂ ಕಾಯಿಸಿ ಬಿಸಿ ಮಾಡಿ ಕುಡಿಯೋದೇ ಉತ್ತಮವಾದಂಥ ಮಾರ್ಗ ಅಂತ ಹೇಳ್ತಾರೆ. ಇರಲಿ, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ವಿ. ಅದು ಪ್ರತಿದಿನವೂ ಕೂಡ ಬಳಕೆಗೆ ಬರುವಂತಹ ಪ್ರಶ್ನೆಗಳಾಗಿತ್ತು ಅನ್ನೋದು ನಮ್ಮ ನಂಬಿಕೆ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಮ್ಮ ರಸಪ್ರಶ್ನೆಯಲ್ಲಿ ಪಾಲ್ಗೊಂಡ್ರಿ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇವತ್ತು ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ಟೈಲರ್ಸ್ನ ನೆನಪಿಸ್ಕೊಳ್ತಾ ಇದ್ದೀವಿ. ದರ್ಜಿಗಳು, ಇವರು ಇಲ್ಲದೆ ನಮ್ಮ ಬದುಕನ್ನು ಊಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಯಾಕೆ ಅಂತಂದರೆ ನಾವು ಇವಾಗ ಎಲ್ಲರೂ ಕೂಡ ಹೊಲಿದಂತಹ ಬಟ್ಟೆಗಳನ್ನೇ ಧರಿಸೋದು ರೂಢಿಗತ ಆಗಿಬಿಟ್ಟಿದೆ. ಆದರೆ ಹೊಲಿದಂತಹ ಬಟ್ಟೆಗಳನ್ನ ಧರಿಸೋದು ರೂಢಿಗತ ಆಗೋಕ್ಕೂ ಮುಂಚೆ ಅಂದರೆ ನಮ್ಮಲ್ಲೆಲ್ಲ ಕೂಡ ಸೀರೆ ಇರ್ತಿತ್ತು, ಪಂಚೆ ಇರ್ತಿತ್ತು. ಆದರೆ ವೆಸ್ಟ್ನಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಸೀರೆ ಪಂಚೆ ಬದಲಾಗಿ ಬೇರೆ ಬಟ್ಟೆಗಳು ಇರ್ತಿತ್ತಲ್ವ, ಅವರೆಲ್ಲ ಪಾಪ ಕೈಯಲ್ಲೇ ಹೊಲ್ಕೊಳ್ಬೇಕಾಗ್ತಾ ಇತ್ತು. ಆ ಕೈಯಲ್ಲಿ ಹೊಲಿಯೋದನ್ನು, ಅದರಲ್ಲೂ ಕೂಡ ತನ್ನ ಹೆಂಡತಿ ಪಾಡುಪಟ್ಟು ಕೈಯಲ್ಲಿ ಹೊಲಿಯೋದನ್ನು ನೋಡೋಕ್ಕಾಗದೆ ಮೊದಲ ಸೀವಿಂಗ್ ಮೆಷಿನ್, ಮೊದಲ ಹೊಲಿಗೆ ಯಂತ್ರವನ್ನು ಕಂಡುಹಿಡಿದಂತಹ ಎಲಿಯಾಸ್ ಹೌ, ಇವರ ಒಂದು ನೆನಪಾರ್ಥವಾಗಿ ನ್ಯಾಷನಲ್ ಟೈಲರ್ಸ್ ಡೇ ಅನ್ನು ಆಚರಿಸಲಾಗುತ್ತೆ. ಇದನ್ನು ಪ್ರತಿ ಜೂನ್ನ ಮೊದಲ ಬುಧವಾರ ಆಚರಿಸ್ತಾರೆ. ಈ ಸಲ ಜೂನ್ ಮೊದಲ ಬುಧವಾರ 3ನೇ ತಾರೀಕು ಬಂದಿದೆ, ಹಾಗಾಗಿ ನ್ಯಾಷನಲ್ ಟೈಲರ್ಸ್ ಡೇನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಎಲಿಯಾಸ್ ಹೌನ ಕುರಿತಾಗಿ ಒಂದಷ್ಟು ಮಾತು ಮಾಹಿತಿ ಇರುತ್ತೆ. ಜೊತೆಯಾಗಿ ನಮ್ಮ ಬದುಕಿನಲ್ಲಿ ದರ್ಜೆಗಳ ಪಾತ್ರ ಎಷ್ಟು ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಮಾತುಕತೆ ಇರುತ್ತೆ. ನ್ಯಾಷನಲ್ ಟೈಲರ್ಸ್ ಡೇ ಇದನ್ನು ವಿಶ್ವದಾದ್ಯಂತ ಎಲ್ಲ ಆಚರಿಸಲ್ಲ, ಒಂದಷ್ಟು ರಾಷ್ಟ್ರಗಳು ಇದನ್ನು ಆಚರಿಸುತ್ತೆ. ಇದಲ್ಲದೆ ಇಂಟರ್ನ್ಯಾಷನಲ್ ಟೈಲರ್ಸ್ ಡೇ ಅಂತ ಕೂಡ ಇದೆ, ಅದು ಫೆಬ್ರವರಿಯಲ್ಲಿ ಬರುತ್ತೆ. ಇರಲಿ, ಅದೇನಾದರೂ ಆಗಲಿ, ನಾವಂತೂ ಕೂಡ ನಮ್ಮ ದರ್ಜೆಗಳನ್ನು, ನಮ್ಮ ಹೊಲಿಗೆ ಸಹಾಯಕರನ್ನು ಮರೆಯುವಂತೆಯೇ ಇಲ್ಲ. ಇವತ್ತಿನ ಕಾಲಕ್ಕೆ ಬೊಟ್ಟಿಗೆ ಇಟ್ಕೊಂಡವರು ಕೋಟ್ಯಾಧಿಪತಿಗಳಾಗಬಹುದು, ಅಷ್ಟರ ಮಟ್ಟಿಗೆ ಸಂಪಾದನೆ ಕೂಡ ಇದೆ, ಮತ್ತು ಎಕನಾಮಿಗೆ ಅವರ ಕೊಡುಗೆ ಕೂಡ ಇದೆ. ನೀವೇನಂತೀರಿ? ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ನಮ್ಮವನು ನಮ್ಮವನು ಅಂತ ಕೇಳಿಸ್ಕೊಂಡ್ರಿ ಹಠವಾದಿ ಚಿತ್ರದ ಹಾಡು ಯಾರು ಯಾರು ಅನ್ನುವಂತಹ ಹಾಡು. ಈ ಹಾಡು ಬಂದಾಗ ಸೂಪರ್ ಹಿಟ್ ಆಗಿತ್ತು, ಮತ್ತೆ ಇವತ್ತಿಗೂ ಕೂಡ ಕೇಳಿದ್ರೆ ಒಂದು ರೀತಿ ಮಜಾ ಕೊಡುವಂತ ಗೀತೆ ಇದು. ಇರ್ಲಿ, ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಎಲಿಯಾಸ್ ಹೌ ಕುರಿತಾಗಿ ಮಾತಾಡ್ತಾ ಇದ್ದೀವಿ. 1846 ಇವರು ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು. ಎರಡು ಡಿಫ್ರೆಂಟ್ ಕಥೆಗಳಿದೆ. ಒಂದು, ಎಲಿಯಾಸ್ ಹೌ ಅವರೇ ದರ್ಜಿಯಾಗಿದ್ದರು, ಅವರೇನೆ ಕೆಲಸ ಮಾಡ್ತಾಯಿದ್ರು, ಹೊರಿಗೆ ಕೆಲಸವನ್ನು ಮಾಡ್ತಾಯಿದ್ರು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂತ ಒಂದು ಕಥೆ. ಮತ್ತಿನ್ನೊಂದು ಕಥೆ ಏನು ಅಂದರೆ, ಅವರ ಹೆಂಡತಿ ಸೀಮ್ಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾಯಿದ್ರು, ಪ್ರತಿಯೊಂದನ್ನು ಕೂಡ ಕೈಯಲ್ಲೇ ಹೊಲಿಗೆ ಹಾಕೋದು ತುಂಬಾ ಕಷ್ಟ ಆಗಿದ್ದರಿಂದ ತಮ್ಮ ಹೆಂಡತಿ ಕಷ್ಟಪಡೋದನ್ನು ನೋಡೋಕೆ ಆಗದೆ ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು ಅಂತ ಮತ್ತೊಂದು ಕತೆ. ಇನ್ನೊಂದು ಕತೆ ಏನು ಅಂತಂದರೆ, ಇವರೇ ಆ ರೀತಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರ ಜೊತೆಗೆ ಇದ್ದಂತಹ ಕೆಲಸಗಾರರು ಹೊಲಿಗೆ ಮಾಡೋದಕ್ಕೆ ಎಷ್ಟೆಲ್ಲ ಪರಿಶ್ರಮ ಹಾಕ್ತಿದ್ದಾರೆ, ಇದರಿಂದ ಎಷ್ಟೆಲ್ಲ ಗಂಟೆಗಳ ಕಾಲ ಬರೀ ಹೊಲಿಗೆ ಮಾಡೋದ್ರಲ್ಲೇ ಕಳೆದು ಹೋಗ್ತಾ ಇದೆ, ಇದನ್ನು ನೋಡಿ ಚಿಂತಿತರಾಗಿ ಅವರು ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು ಅಂತ ಮತ್ತೊಂದು ಕತೆ. ಕತೆ ಏನಾದರೂ ಇರಲಿ, ಹೊಲಿಗೆ ಯಂತ್ರ 1846 ಕಂಡುಹಿಡಿದ ಮೇಲೆ ಕ್ಷಿಪ್ರವಾದಂತಹ ಕ್ರಾಂತಿ ಆಯಿತು ಅಂತ ಹೇಳಬಹುದು. ಈ ಸೇವಿಂಗ್ ಮೆಷಿನ್ಗಳಿಗೆ ಜನ ನಾ ಮುಂದು ತಾ ಮುಂದು ಅಂತ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮತ್ತು ಇಂಡಸ್ಟ್ರಿಗಳಲ್ಲೂ ಕೂಡ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಪ್ರತಿಯೊಬ್ಬರೂ ಕೂಡ ಕೈಯಲ್ಲಿ ಹೊಲಿಗೆ ಹಾಕೋದಕ್ಕಿಂತ ಈ ಮೆಷಿನಲ್ಲಿ ಹೊಲಿಗೆ ಹಾಕೋದು ಸೂಕ್ತ ಅಂತ ಹೇಳಿ ಪರಿಗಣಿಸಿದ್ರು. ಹೆಣ್ಣು ಮಕ್ಕಳಿಗೆ ತಮ್ಮ ಒಂದು ಹವ್ಯಾಸಗಳಿಗೆ, ಮನೆ ಕೆಲಸಕ್ಕೆ ಮತ್ತು ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಸಮಯ ಸಿಗ್ತಾ ಹೋಯಿತು. ಅದಕ್ಕೂ ಮುಂಚೆ ಕೈಯಲ್ಲಿ ಹೊಲಿಗೆ ಹಾಕಬೇಕಾದ್ರೆ ತುಂಬ ಸಮಯ ಹೊಲಿಗೆಯ ಮೇಲೆ ವ್ಯರ್ಥ ಆಗ್ತಾ ಇತ್ತು. ಈ ಹೊಲಿಗೆ ಯಂತ್ರ ಬಂದ ನಂತರ ಅವರಿಗೆ ಅವರ ಬದುಕು ಸುಗಮ ಆಯಿತು. ಆದರೆ ವಿಪರ್ಯಾಸ ನೋಡಿ, ಎಲಿಯಾಸ್ ಹೌ ತುಂಬ ವರ್ಷಗಳ ಕಾಲ ಬದುಕಲಿಲ್ಲ. ಕೇವಲ ತನ್ನ 47ನೇ ವಯಸ್ಸಿನಲ್ಲೇ ತೀರಿಕೊಂಡು ಬಿಟ್ಟ. ಆದರೆ ಅಷ್ಟೊತ್ತಿಗೆ ತುಂಬಾ ಸಂಪಾದನೆ ಮಾಡಿದರು ಅವರು. ಯಾಕೆ ಅಂತ ಹೇಳ್ತೀರಾ, ಅವರಿಗೆ ಈ ಒಂದು ಹೊಲಿಗೆ ಯಂತ್ರದ ಪೇಟೆಂಟ್ ಸಿಕ್ಕಿತ್ತು. ಮತ್ತು ಯಾರೇ ಹೊಲಿಗೆ ಯಂತ್ರ ಮಾಡಿದ್ರೂ ಕೂಡ ಆ ಪೇಟೆಂಟ್ನ ಹಣ ಇವರಿಗೆ ದೊರೀತಾ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಹಣವನ್ನು ಕೂಡ ಮಾಡಿದ್ರು ತಮ್ಮ ಒಂದು ಕಂಡುಹಿಡಿದಂತಹ ಸಾಧನೆಗಾಗಿ. ಅವರು ಜನಮಾನಸದಲ್ಲೂ ಉಳಿದ್ರು, ಹಾಗೆ ಹಣವನ್ನು ಕೂಡ ಪಡೆದ್ರು. ಆದರೆ ಆಯುಷ್ಯ ಒಂದರಲ್ಲಿ ಮಾತ್ರ ಕೈಕೊಡ್ತು ಅಂತ ಹೇಳಬಹುದು. ನೀವೇನಂತೀರಿ ಈ ಕಥೆಯನ್ನು ಕೇಳ್ತಾ, ನಿಮ್ಮ ಮನಸ್ಸಿಗೆ ಬಂದಂತಹ ಮಾತುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಹರೀಶ್ ಅವರು

ಹೇಳ್ತಾ ಇದ್ದಾರೆ. ನಮಗೆ ಟೈಲರ್ ಅಂದ ಕೂಡಲೇ ನೆನಪಾಗೋದು ನಾವು ಚಿಕ್ಕವರಿದ್ದಾಗ ಇದ್ದಂತಹ ಟೈಲರ್. ಬಟ್ಟೆ ಗುಣಮಟ್ಟ ಸರಿ ಇಲ್ಲ, ಇದು ಅಳತೆಗೆ ಆಗ್ಬರಲ್ಲ, ಹಾಗೆ ಹೀಗೆ ಅಂತ 108 ಕಂಡೀಷನ್ ಹೇಳ್ತಿದ್ರು. ಅದನ್ನು ಕೇಳೋಕ್ಕಾಗದೆ ನಾವು ನೀನೇ ಬಟ್ಟೆನೂ ತೊಗೊಂಡು ಬಂದು ಅಳತೆ ತೊಗೊಂಡು ಹೊಲ್ದು ಕೊಟ್ಬಿಡಪ್ಪ, ಹಣ ಎಷ್ಟಾಗತ್ತೆ ಅಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ವಿ, ಅದೇ ನೆನಪಾಯಿತು ಅಂತ ಹೇಳ್ತಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಟೈಲರ್ನ ಜೊತೆಗಿನ ಸಂಬಂಧವನ್ನು ನೆನಪು ಮಾಡ್ಕೊಳ್ಬಹುದು, ಯಾಕೆಂದರೆ ಇದು ನ್ಯಾಷನಲ್ ಟೈಲರ್ಸ್ ಡೇ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಎಲಿಯಾಸ್ ಹೋವ್ನ ಕುರಿತಾಗಿ ಮಾತಾಡ್ತಾ ಇದ್ವಿ. 1845 ಇವರು ಸೀವಿಂಗ್ ಮಿಷಿನ್ನ ಕಂಡುಹಿಡಿದ್ರು, 1846 ಅದಕ್ಕೆ ಪೇಟೆಂಟ್ನ ಪಡ್ಕೊಂಡ್ರು ಅಂತ ಹೇಳಿದೆ. ಹಾಗೆಯೇ ಈ ಒಂದು ಇನ್ವೆನ್ಷನ್ ಆದ ಮೇಲೆ, ಈ ಒಂದು ಸಂಶೋಧನೆ ನಡೆದ ಮೇಲೆ ಏನಾಯಿತು ಅಂತಂದರೆ, ಪ್ರಪಂಚದಲ್ಲಿ ಟೈಲರಿಂಗ್ ಅನ್ನೋದು ಪ್ರಥಮ ವೃತ್ತಿಯಾಯಿತು. ಅಂದರೆ ತುಂಬ ಜನ ಟೈಲರ್ಗಳು ಹುಟ್ಕೊಂಡ್ರು, ತುಂಬ ಜನ ಹೊಲಿಗೆಯ ಮೇಲೆ ನಿರ್ಭರರಾದರು ತಮ್ಮ ಜೀವನವನ್ನು ಮುನ್ನಡೆಸೋದಕ್ಕೆ. ಮತ್ತು 1954 ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ನಡೀತು. ಏನಂದರೆ, ಎಲಿಯಾಸ್ ಹೌ ಮತ್ತು ಸಿಂಗರ್ ಇವರಿಬ್ಬರು ಕೂಡ ಈ ಒಂದು ಸೀವಿಂಗ್ ಮಿಷಿನ್ನ ಪೇಟೆಂಟ್ಗಾಗಿ ಹೋರಾಟ ನಡೆಸಿದ್ರು. ಐಸಾಕ್ ಮೆರಿಟ್ ಸಿಂಗರ್ ಅನ್ನುವಂತಹ ವಿಜ್ಞಾನಿ ಕೂಡ, ನಾನು ಕೂಡ ಇದೇ ರೀತಿ ಹೊಲಿಗೆ ಯಂತ್ರ ಕಂಡುಹಿಡಿದಿದ್ದೀನಿ, ಆ ಪೇಟೆಂಟ್ ನನಗೆ ಸಿಗಬೇಕು ಅಂತ ಹೇಳಿ ದಾವೆ ಹೂಡಿದರು. ಎಲಿಯಾಸ್ ಹೌ ಮತ್ತು ಐಸಾಕ್ ಮೆರಿಟ್ ಸಿಂಗರ್ ಇವರಿಬ್ಬರು ಕೂಡ 1854 ಪೇಟೆಂಟ್ನ ಕುರಿತಾಗಿ ತುಂಬಾ ಹೋರಾಟವನ್ನು ನಡೆಸಿದ್ರು. ಕೊನೆಗೂ ಕೂಡ 1867 ಈ ಒಂದು ಇತ್ಯರ್ಥ ಆಯಿತು ಅಂತ ಹೇಳಬಹುದು. ಪೇಟೆಂಟ್ಗಳು ಮುಗೀತು. ರಾಯಲ್ಟಿ ಎಲಿಯಾಸ್ ಹೂ ಅವರಿಗೆ ಸಿಗ್ತಾ ಇದ್ದದ್ದು ಕೂಡ ಅಲ್ಲಿಗೆ ನಿಂತು ಹೋಯಿತು. ಅದುವರ ತನಕ ಬಂದಂತಹ ಹಣ ಏನಿತ್ತು ಅದು ಅಗಾಧವಾಗಿತ್ತು. ಅಂದರೆ 1845 1867 ತನಕ ಹಣದ ಹೊಳೆಯ ಹರಿದು ಬಂತು ಅಂತ ಹೇಳಬಹುದು ಎಲಿಯಾಸ್ ಹೋ ಅವರಿಗೆ. ಈ ರೀತಿ ಹಣವನ್ನು ಏನೋ ಸಂಪಾದನೆ ಮಾಡಿಕೊಂಡ್ರು. ಆದರೆ ಇದೀಗ ನ್ಯಾಷನಲ್ ಟೈಲರ್ಸ್ ಡೇ ಅಂತ ನಾವು ಆಚರಿಸ್ತೀವಲ್ಲ, June 3. ಇವಾಗ ನಾವು ಎಲಿಯಾಸ್ ಹೋನ ಕುರಿತಾಗಿ ಮಾತಾಡಿದ್ದೀವಿ. ಆದರೆ ನಮ್ಮ ನಮ್ಮ ಜೀವನದಲ್ಲೂ ಕೂಡ ಟೈಲರ್ಗಳ ಪಾತ್ರ ಇರುತ್ತಲ್ಲ, ಅದರ ಕುರಿತಾಗೂ ಮಾತಾಡಬೇಕಲ್ಲ. ನೀವು ನಿಮ್ಮ ಟೈಲರ್ನ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೀರಾ? ನೀವೇನಾದರೂ ಊರನ್ನು ಬದಲಾಯಿಸಬೇಕಾಗಿ ಬಂದರೆ ಅಥವಾ ನಿಮ್ಮ ಏರಿಯಾ ಚೇಂಜ್ ಮಾಡಬೇಕಾಗಿ ಬಂದರೆ ನಿಮ್ಮ ಟೈಲರ್ನು ಕೂಡ ಬದಲಾಯಿಸ್ತೀರಾ? ಇಲ್ಲಾಂದರೆ ಅದೇ ಟೈಲರ್ನ ಜೊತೆ ಸಂಪರ್ಕದಲ್ಲಿರೋದಕ್ಕೆ ಇಷ್ಟಪಡ್ತೀರಾ? ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: Funky Drums from Hell.
1: ವರ್ಲ್ಡ್ ಟೈಲರ್ಸ್ ಡೇ, ನ್ಯಾಷನಲ್ ಟೈಲರ್ಸ್ ಡೇ, ಸಾರಿ, ನ್ಯಾಷನಲ್ ಟೈಲರ್ಸ್ ಡೇ ಜೂನ್ 3ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಜೂನ್ನ ಮೊದಲ ಬುಧವಾರ ನ್ಯಾಷನಲ್ ಟೈಲರ್ಸ್ ಡೇನ ಆಚರಿಸಲಾಗುತ್ತೆ ಕೆಲವೊಂದಷ್ಟು ದೇಶಗಳಲ್ಲಿ ಅಂತ ಹೇಳಿದೆ. ಮತ್ತು ಇದನ್ನು ಆಚರಿಸೋದು ಹೇಗೆ ಅಂತಂದರೆ, ನಿಮ್ಮ ದರ್ಜಿಗೆ, ನಿಮ್ಮ ಟೈಲರ್ಗೆ ನೀವು ಹೋಗಿ ಒಂದು ಹಲೋ ಅಂತ ಹೇಳಿ ಮಾತಾಡಿಸಿ ಬರೋದಿರಬಹುದು, ಅವರಿಗೆ ಥ್ಯಾಂಕ್ಸ್ ಹೇಳೋದಿರಬಹುದು, ಅಥವಾ ಅವರ ಜೊತೆಗಿನ ನಿಮ್ಮ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳೋದಿರಬಹುದು. ನಿಮಗೂ ಕೂಡ ಆಸಕ್ತಿ ಇದ್ದರೆ ಟೈಲರಿಂಗ್ ಕಲಿಯೋದು ಅಥವಾ ಟೈಲರ್ ವೃತ್ತಿಯ ಬಗ್ಗೆ ನೀವು ಗೌರವವನ್ನು ಬೆಳೆಸ್ಕೊಳ್ಳೋದು, ಇವೆಲ್ಲವೂ ಕೂಡ ನ್ಯಾಷನಲ್ ಟೈಲರ್ಸ್ ಡೇಗೆ ನೀವು ಸೂಚಿಸ್ತಾ ಇರುವಂಥ ಗೌರವ ಆಗಿರುತ್ತೆ. ಇದೀಗ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು. ಅವ್ರು ಹೇಳ್ತಾ ಇದ್ದಾರೆ, ನಾವು ಚಿಕ್ಕವರಿರಬೇಕಾದ್ರೆ ಕೂಡು ಕುಟುಂಬ, ಒಟ್ಟು 50 ಜನರಿದ್ವಿ, ಅದರಲ್ಲಿ 35 ಜನ ಗಂಡುಮಕ್ಕಳೇ ಇದ್ವಿ. ಗಂಡ್ಮಕ್ಕಳಿಗೆಲ್ಲ ಸೇರಿ ಒಂದು ತಾನು, ಹೆಣ್ಮಕ್ಕಳಿಗೆಲ್ಲ ಸೇರಿ ಒಂದು ತಾನು, ಎಲ್ರಿಗೂ ಒಂದೇ ಬಣ್ಣದ ಬಟ್ಟೆ, ಯೂನಿಫಾರ್ಮ್ ಥರ. ಅದನ್ನು ಹೊಲಿಯೋದಕ್ಕೆ ಒಬ್ಬ ಅಜ್ಜ ಇದ್ರು, ಅವರು ಹೊಲಿದು ಕೊಡ್ತಾ ಇದ್ರು. ವರ್ಷಕ್ಕೆ 2 ಹೊಸ ಬಟ್ಟೆ ಸಿಗ್ತಾ ಇತ್ತು ನಮಗೆ, ಒಂದು ಯುಗಾದಿಗೆ ಮತ್ತಿನ್ನೊಂದು ಗೌರಿ ಹುಣ್ಣಿಮೆಗೆ. ಈ ಎರಡೂ ಹೊತ್ತಿನಲ್ಲೂ ಕೂಡ ಈ ಹೊಸ ಬಟ್ಟೆಯನ್ನು ತೊಟ್ಟು ನಾವು ಸಂಭ್ರಮಿಸ್ತಾ ಇದ್ವಿ, ಮತ್ತು ಅವರೇ ನಮ್ಮ ಪರ್ಮನೆಂಟ್ ಟೈಲರ್ ಆಗಿದ್ರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಪುಷ್ಪ ಶಾನುಭೋಗರ್ ಅವರು ಹೇಳಿದ್ದಾರೆ, ಈ ಒಂದು ಮಾಹಿತಿ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನೀವು ಕೊಟ್ಟಿದ್ದು. ಕೆಲವೊಂದು ಸರಿ ನನ್ನ ಟೈಲರು ಸರಿಯಾಗಿ ಡ್ರೆಸ್ ಹೊಲ್ದಿಲ್ಲ, ಕೆಡಿಸಿದ್ದಾರೆ ಅಂತ ಇದೆ ಕಂಪ್ಲೇಂಟು, ಇಲ್ಲ ಅಂತಲ್ಲ, ಆದರೂ ಕೂಡ ಅವಾಗ ನಾನು ಹೆಚ್ಚು ಗಲಾಟೆ ಮಾಡಿಕೊಳ್ಳದೆ ಫುಲ್ ಪೇಮೆಂಟೇ ಕೊಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ಕೂಡ ಹೇಳಿ ಬರ್ತೀನಿ. ನಾನು ಕೂಡ 4 ಊರು ಚೇಂಜ್ ಮಾಡಿದ್ದೀನಿ, ಆಯಾ ಊರಿನಲ್ಲಿ ಟೈಲರ್ನ ಹುಡುಕೊಳ್ಳೋದು ಒಂದು ಸವಾಲಿನ ಕೆಲಸನೇ, ಆದರೆ ಪ್ರತಿ ಸಲ ಹುಡ್ಕೊಂಡಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಮಗಂತೂ ಒಬ್ಬನೇ ಗಂಡ ಅನ್ನೋ ಹಾಗೆ, ಒಬ್ಬನೇ ದರ್ಜಿ, ಒಬ್ಬರೇ ವೈದ್ಯರು, ಖಾಯಂ ಆಗಿ ಒಂದೇ ರೇಡಿಯೋ ನಮ್ಮ ಕನ್ನಡ ಕಾಮನ ಬಿಲ್ಲು ಅಂತ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟೈಲರ್ಸ್ ಡೇ ಕುರಿತಾಗಿನ ಮಾಹಿತಿ ಆಸಕ್ತಿದಾಯಕವಾಗಿತ್ತು, ನಮ್ಮ ಜೀವನದಲ್ಲಿ ದರ್ಜಿಯವರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತು ನಿಮಗೆ ಗೊತ್ತಾ, ಎಷ್ಟೇ ನಮಗೆ ರೆಡಿಮೇಡ್ ಡ್ರೆಸ್ಗಳು ಸಿಗತ್ತೆ, ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಸಿಗತ್ತೆ ಅಂತಂದರೂ ಕೂಡ ನಾವೇ ಬಟ್ಟೆಯನ್ನು ತಂದು ಕೊಟ್ಟು ಹೊಲಿಸಿದಂತಹ ಬಟ್ಟೆಗಳು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ, ಮತ್ತು ಅದು ನಮ್ಮ ಮೈಯ ಅಳತೆಗೆ ತುಂಬ ಚೆನ್ನಾಗಿ ಹೊಂದಿಕೆ ಆಗೋದ್ರಿಂದ ಹೆಚ್ಚು ಜನ ಅದನ್ನು ಇಷ್ಟಪಡ್ತಾರೆ ಕೂಡ. ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಳ್ಳೋರು ಬಹುತೇಕರು ದರ್ಜಿಯ ಹತ್ರವೇ ತಮ್ಮ ಬಟ್ಟೆಗಳನ್ನ ಹೊಲಿಸ್ಕೊಳ್ಳೋದನ್ನ ಇವತ್ತಿಗೂ ಕೂಡ ನಾವು ಕಾಣಬಹುದು. ನಮ್ಗೆ ಇವಾಗಾಗಲೇ ಎಷ್ಟೆಲ್ಲ ಶಾಪಿಂಗ್ ಸೈಟ್ಸಲ್ಲಿ ಏನೆಲ್ಲ ರೆಡಿಮೇಡ್ ಡ್ರೆಸ್ಸಸ್ಗಳು ಸಿಗ್ತಾ ಹೋದರೂ ಕೂಡ ಟೈಲರ್ಗಳಿಗೆ ಇರುವಂತಹ ಬೇಡಿಕೆ ಕಡಿಮೆ ಆಗಿಲ್ಲ ನೋಡಿ. ಇವಾಗ 500 ರೂಪಾಯಿಗೆ ಸೀರೆ ಸಿಗಬಹುದು, ಆದರೆ 500 ರೂಪಾಯಿಗೆ ಖಂಡಿತವಾಗ್ಲೂ ಕೂಡ ನೀವು ಬ್ಲೌಸ್ ಹೊಲಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಟೈಲರಿಂಗ್ ರೇಟು ಜಾಸ್ತಿ ಆಗಿದೆ. ನೀವು ತುಂಬ ಚೆನ್ನಾಗಿ ಹೊಲಿಸ್ಕೋಬೇಕು ಅಂತ ಹೋದಷ್ಟು ಕೂಡ ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಸಲ ವೆಡ್ಡಿಂಗ್ ಸೀಸನಲ್ಲಿ ಮದುವೆಯ ಬ್ಲೌಸ್ಗಳ ಒಂದು ಬಜೆಟೇ 2-3 ಲಕ್ಷ ದಾಟಿ ಹೋಗುವಂಥ ದಿನಗಳು ಇದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಆದರೆ ಟೈಲರ್ದು ಮಾತ್ರ ಸದಾಕಾಲ ಅಂತ ಹೇಳಬಹುದು. ನೀವು ಎಂಥ ಮಹಾನುಭಾವರೇ ಆಗಿರಿ, ಅವ್ರ ಮುಂದೆ ನೀವು ನಿಲ್ಲಲೇಬೇಕು, ಕೈ ಕಟ್ಟಿ ಯಾವ ಟೈಮಿಗೆ ಕೊಡ್ತೀರಿ ಅಂತ ಕೇಳಲೇಬೇಕು. ಅವರು ಹೇಳಿದಂಥ ಟೈಮ್ಗೆ ಕೊಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅವರ ಹಿಂದೆ ಮುಂದೆ ಸುತ್ತೋದು, ಒಂದು ಸ್ವಲ್ಪ ಮಸ್ಕ ಹೊಡೆಯೋದು, ರಿಕ್ವೆಸ್ಟ್ ಮಾಡಿಕೊಳ್ಳೋದು, ಇದು ಯಾರಿಗೂ ಕೂಡ ತಪ್ಪಿದ್ದಿಲ್ಲ ಅಂತ ಹೇಳಬಹುದು. ನೀವೇನು ಹೇಳ್ತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಆಗಲೇ ಒಬ್ಬರು ಹೇಳಿದ್ರಲ್ಲ ಜೀವನಕ್ಕೆ ಒಬ್ಬರೇ ಟೈಲರು, ಒಬ್ಬರೇ ಡಾಕ್ಟರು ಅಂತ, ನಿಜಕ್ಕೂ ಕಣ್ರಿ ಒಬ್ಬ ಟೈಲರ್ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಗೊತ್ತಾಗತ್ತೆ ಹೆಣ್ಮಕ್ಳ ಪಾಡು ಎಷ್ಟು ಕಷ್ಟ ಅಂತ. ಆದರೆ ಸರಿಯಾದಂಥ ಒಬ್ಬ ದರ್ಜಿ ಸಿಕ್ಕಂತಹ ಖುಷಿ ಇದೆ ನೋಡಿ. ಆ ಖುಷಿಯ ಮುಂದೆ ನಾವು ಎಷ್ಟು ಊರು ಬದಲಾಯಿಸಿದ್ರು, ಎಷ್ಟು ಏರಿಯಾ ಬದಲಾಯಿಸಿದ್ರು, ಟೈಲರ್ನ ಮಾತ್ರ ಬದಲಾಯಿಸುವಂಥ ಮನಸ್ಸೇ ಮಾಡ್ತಿರೋ ಹಾಗೆ ಮಾಡುತ್ತೆ. ನಿಮಗೂ ಕೂಡ ಈ ರೀತಿಯ ಅನುಭವ ಆಗಿರಬಹುದು, ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ಟೋರೀಸ್ನ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ದೇವರು ವರವನ್ನು ಕೊಟ್ಟರೆ ಒಂದು ಒಳ್ಳೆ ದರ್ಜೆಯನ್ನು ಕೋರಿಕೊಳ್ಳುವೆ ಅಂತ ಅನ್ನುವಂತಹ ಎಷ್ಟೋ ಜನ ನಮ್ಮ ಸುತ್ತಮುತ್ತ ಸಿಗ್ತಾರೆ. ವಾಣಿಶ್ರೀ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಕಾಲಕ್ಕೆ ಸ್ವಲ್ಪ ಟೈಲರಿಂಗ್ ಕಲ್ತ್ಕೊಂಡು ನನಗೆ ನಾನೇ ಸ್ಯಾರಿ ಪೀಕೋ ಫಾಲ್ಸು ಇವನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇವಾಗ ಯಾಕೋ ಆಗ್ತಾ ಇಲ್ಲ. ಆದರೆ ಎಷ್ಟೇ ರೆಡಿಮೇಡ್ ಬಟ್ಟೆಗಳು ಇದ್ದರೂ ಕೂಡ ನಮ್ಮ ಅಳತೆ ಕೊಟ್ಟು ನಾವು ಹೊಲಿಸಿಕೊಂಡಂತಹ ಬಟ್ಟೆಗಳು ಹೆಚ್ಚು ಬಾಳಿಕೆ ಬರುತ್ತೆ. ಮತ್ತು ಆ ಕಲೆ ನಿಜಕ್ಕೂ ಕೂಡ ಗೌರವ ಸೂಚಿಸಬೇಕಾದಂತಹ ಕಲೆ. ನಾನು ಇವತ್ತಿಗೂ ಕೂಡ ನನ್ನ ತವರು ಮನೆ ಹತ್ರ ಹರಿಹರದಲ್ಲೇ ಒಬ್ಬ ಟೈಲರ್ ಇದ್ದಾರೆ, ಅವ್ರಿಗೇ ಕೊಡೋದು ಪ್ರತಿಯೊಂದನ್ನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೌದು, ಹಾಗೆಯೇ ನೀವು ಪ್ರಸಾರ ಮಾಡ್ತಾ ಇರುವಂಥ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಮೈದರ್ಗಿಯಿಂದ ಈರಣ್ಣ ಜೀವೂರ್ ಅವರು ಮೆಸೇಜ್ ಮಾಡಿದ್ದಾರೆ. ನನ್ನ ಬಟ್ಟೆಯನ್ನು ನಾನೇ ಹೊಲ್ಕೊಳ್ತೀನಿ, ನನ್ನ ತಾಯಿಯಿಂದ ನಾನು ಕಲಿತಂತಹ ಕಲೆ ಇದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಸಂತೋಷಿ ಕುಮಾರಿ ಕೊಪ್ಪಳದಿಂದ. ಮತ್ತು ಅವರಿಗೂ ಕೂಡ ಕಾರ್ಯಕ್ರಮ ತುಂಬ ಇಷ್ಟ ಆಯ್ತಂತೆ. ರೆಡಿಮೇಡ್ ಬಟ್ಟೆಗಿಂತನೂ ನಾವೇ ತಂದು ಹೊಲಿಸಿದಂತಹ ಬಟ್ಟೆ ಬಾಳಿಕೆ ಹೆಚ್ಚು ಅಂತ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಗಿರೀಶ್ ಅವರು ಹೇಳ್ತಾ ಇದ್ದಾರೆ, ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಒಂದು ನೆನಪಾಗ್ತಾ ಇದೆ. ಅದರಲ್ಲಿ ಹಿರಿಯ ನಟ ಬಾಲಣ್ಣ ಅವರು ಟೈಲರ್ಸ್ನ ಪರವಾಗಿ

ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಗೆಲ್ರಿಗೂ ಕೂಡ ಒಳ್ಳೆಯ ಹಾಗೆ ನೀಟ್ ಆದಂತಹ ಬಟ್ಟೆ ಧರಿಸೋಕೆ ಹೆಲ್ಪ್ ಮಾಡುವಂತಹ ಕಾರಣವಾಗುವಂತಹ ಟೈಲರ್ಗಳಿಗೆ ನಮೋ ನಮಃ ಅಂತ ಇದ್ದಾರೆ. ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ 9480900103 ಅಂತ ನಮ್ಮ ನಂಬರ್ನ ನೆನಪಿಸ್ತಾ ಇದ್ದೀವಿ. ಹಾಗೆ ಸೋಮಶೇಖರ್ ಅವರು ಹೇಳ್ತಿದ್ದಾರೆ, ನಾನು ಕೂಡ ಹಾಗೆ ಒಬ್ಬರೇ ಟೈಲರ್ ಹತ್ರ ಬಟ್ಟೆ ಹೊಲಿಸೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಏನೇನು ಬೇಕಾದರೂ ಚೇಂಜ್ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಧೈರ್ಯ ಮಾಡಿ ಹೊಸ ಬಗೆಯ ಊಟ ತಿಂಡಿಯನ್ನಾದರೂ ಟ್ರೈ ಮಾಡ್ತೀವಿ, ಆದರೆ ಹೊಸ ಟೈಲರ್ನ ಟ್ರೈ ಮಾಡೋದಕ್ಕೆ ನಿಜಕ್ಕೂ ಒಂದಲ್ಲ ಎರಡೆರಡು ಗುಂಡಿಗೆ ಇರಬೇಕಾಗತ್ತೆ. ಯಾಕೆ ಅಂದರೆ ಏನೇನೋ ಕನ್ಸು ಕಟ್ಟು ಎಷ್ಟೆಷ್ಟೋ ಆಸೆಪಟ್ಟು ನಾವು ಬಟ್ಟೆಯನ್ನು ತಗೊಂಡಿರ್ತೀವಿ, ಅಕಸ್ಮಾತ್ ಅದು ಹಾಳಾಗೋದ್ರೆ ಅನ್ನೋಂಥ ಕಲ್ಪನೆಗೆ ಬೆಚ್ಚಿ ಬೀಳ್ತೀವಿ ಗೊತ್ತಾ. ಅದೇ ಕಾರಣಕ್ಕಾಗಿ ನಾವು ನಂಬಿಕೆ ಇಟ್ಟಂತಹ ಟೈಲರ್ ಹತ್ರನೇ ನಾವು ಹೋಗೋದು. ಎಷ್ಟು ದಿನ ಆದರೂ ಕಾದು ನಮಗೆ ಬೇಕಾದಂತಹ ರೀತಿಯಲ್ಲಿ ಬಟ್ಟೆಯನ್ನು ಹೊಲಿಸ್ಕೊಂಡು ಬರೋದು. ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ಇವತ್ತು ನಾವು ನಡೆಸ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತ ಅನಿಸಿದ್ರೆ ಮೆಸೇಜ್ ಮಾಡಿ.

ಸಮಯ ಆಗಿ ಹೋಗ್ತಾ ಇದೆ, 4:48:48 ಮೆಸೇಜ್ ಮಾಡಿದ್ದಾರೆ ಅನಿಲ್ ಭೀಷ್ಟಣ್ಣನವರ್. ನಾನು ಕೂಡ ಕಾಲೇಜ್ ಜೀವನದಲ್ಲಿ ನ್ಯಾರೋ ಪ್ಯಾಂಟ್ ಹೊಲಿಸಿ ಹಾಕೊಳ್ತಾ ಇದ್ದಂತಹ ದಿನಗಳು ನೆನಪಾಯಿತು. ಈಗ ನಾನು ರಿಟೈರ್ ಆಗಿದ್ದೀನಿ, ಅರ್ಧ ದಿನ ಟೈಲರ್ ಅಂಗಡಿಯಲ್ಲಿ ಕಳಿತೀನಿ ಮೇಡಮ್. ನನಗೆ ಯಾವ ರೀತಿ ಬೇಕೋ ಆ ರೀತಿ ಬಟ್ಟೆ ಹೊಲಿಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಟೈಲರ್ ನನ್ನ ಕುಚಿಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ ಕಣ್ರಿ. ಹಾಗೇ ನೋಡಿ ನಾಗಶ್ರೀ, ನನಗೂ ನಿಮಗೂ ಎಷ್ಟು ವ್ಯತ್ಯಾಸ. ನಾವು ಏನೋ ಒಂದು ತೋಚಿದ ಹಾಗೆ ಬರೆದು ಕಳಿಸ್ಬಿಟ್ಟಿರ್ತೀವಿ, ಆದರೆ ಅದಕ್ಕೆ ಎಷ್ಟು ಚೆನ್ನಾಗಿ ರೂಪುರೇಷೆ ಕೊಟ್ಟು ನಮ್ಮ ಸಂದೇಶಗಳನ್ನ ಓದ್ತೀರಾ ಅಂತ ಹೇಳ್ತಿದ್ದಾರೆ ವಾಣಿಶ್ರೀ ಅವರು. ವಾವ್. ಹಾಗೆ ಕೂಡ್ಲಗೆಯಿಂದ ಸತ್ಯಂ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ.

ಎಲ್ಲರಿಗೂ ಕೂಡ ಟೈಲರ್ ದಿನದ ಶುಭಾಶಯಗಳು. ಕಸ್ಟಮರ್ಸ್ಗೆ ಒಪ್ಪುವ ಹಾಗೆ ಹೊಲಿದು ಕೊಡೋದು ನಮ್ಮ ಕರ್ತವ್ಯ. ನೀವು ಹೇಳಿದ ಹಾಗೆ ಎಷ್ಟೇ ರೆಡಿಮೇಡ್ ಬಟ್ಟೆ ಬಂದರೂ ಕೂಡ ಜನ ನಮ್ಮಲ್ಲಿಗೆ ಬಂದು ಆಲ್ಟ್ರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ, ಹೀಗಾಗಿ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು. ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಬಾಲಕೃಷ್ಣ ದರ್ಜಿ ಅದೇ ಪಾತ್ರದ ಬಗ್ಗೆ ಹೇಳಿರಬೇಕು ಗಿರೀಶ್ ಅವರು ಅಂತಿದ್ದಾರೆ. ಖಂಡಿತ ಹೌದು, ಅದರ ಬಗ್ಗೆನೇ ಅವರು ಹೇಳಿದ್ದು. ರಾಮಾಮಣಿ ಅಜ್ಜಾವರ ಸುಳ್ಯದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನಿರೋದು ಸುಳ್ಯ ತಾಲೂಕಿನ ಅಜ್ಜಾವರದಲ್ಲಿ, ನನಗೆ ಮದುವೆ ಆಗಿ 50 ವರ್ಷ ಆದರೂ ಕೂಡ ನನ್ನ ಸೀರೆ ಬ್ಲೌಸ್ಗಳನ್ನ ನನ್ನ ತಾಯಿ ಮನೆ ಮೈಸೂರಿನಲ್ಲಿ ಇರೋದ್ರಿಂದ ಅಲ್ಲೇ ಹೊಲಿಯೋದಕ್ಕೆ ಕೊಡ್ತೀನಿ, ಬೇರೆ ಯಾರು ಹೊಲಿದ್ರು ಕೂಡ ಸರಿಯಾಗೋದಿಲ್ಲ, ನನಗೂ ಕೂಡ ಅಲ್ಪ ಸ್ವಲ್ಪ ಟೈಲರಿಂಗ್ ಬರುತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂದೇಶ ಓದಿ ಖುಷಿಯಾಯಿತು ನನಗೆ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಜನ. ಧನ್ಯವಾದಗಳು. ಕಾರ್ಯಕ್ರಮ ಚಂದ ಕಾಣೋದು ನಿಮ್ಮೆಲ್ಲರ ಸಂದೇಶದಿಂದ ಮತ್ತು ನಿಮ್ಮ ಪ್ರೀತಿಯ ಸ್ಪಂದನೆಯಿಂದ ಅಂತ ಹೇಳಬಹುದು. ಇವತ್ತಿನ ನ್ಯಾಷನಲ್ ಟೈಲರ್ಸ್ ಡೇ ಕುರಿತಾದ ಮಾತು, ಮಾಹಿತಿ, ಮಾತುಕತೆ, ಹರಟೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ನಮ್ಮ ಸುತ್ತಲಿನ ಪ್ರತಿಯೊಬ್ಬ ವೃತ್ತಿ ಬಾಂಧವರಿಗೂ ಕೂಡ ಗೌರವವನ್ನು ಕೊಡೋಣ, ಅವರನ್ನು ಪ್ರೀತಿಯಿಂದ ನಡೆಸ್ಕೊಳ್ಳೋಣ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸರಿ, ಹಾಗಾದರೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಹಾಡುಗಳನ್ನು ಕೇಳ್ತಾ ಮಾತುಕತೆ ಕೂಡ ಖಂಡಿತವಾಗಿಯೂ ಮುಂದುವರಿಯುತ್ತೆ, ಇರತ್ತೆ. ಯಾವ ವಿಷಯದ ಬಗ್ಗೆ ಹೇಳ್ತೀನಿ ಈ ಹಾಡನ್ನು ಕೇಳಿ, ಅದಾದ ಮೇಲೆ ಇವತ್ತಿನ ವಿಷಯ ಏನಿರುತ್ತೆ, ಯಾವ ವಿಷಯದ ಬಗ್ಗೆ ಚಿಟ್ ಚಾಟ್ನ ಮಾಡ್ತಾ ಹಾಡುಗಳನ್ನು ಕೇಳ್ತೀವಿ ಅಂತ ಹೇಳ್ತೀನಿ.

ಏನೋನು ಬೆಕ್ಕಾರಿ ಅಂತಾರೆ. ನೀರಿಗಾಗಿ ಸಿರಿಗಾಗಿ ಬಂಗಳು ನಡೀತಾವೆ, ಮಣ್ಣಿಗಾಗಿ ಖುಷಿಗಾಗಿ ಕಾಸುಗಳು ಕೊಳುತ್ತಾವೆ. ಕೆಲಸ ಆಗ್ಬೇಕಂದ್ರೆ ಕಟ್ಟೆ ಕಾಲು ಹಿಡಿತಾರೆ, ಕೆಲಸ ಮುಗ್ದ ಮೇಲೆ

ಬೆಂಗಳೂರಿನ ಬೆಂಗಳೂರನ್ನ ಒಮ್ಮೆ ಸುತ್ತಿ ಬಂದ್ರಿ ಅಂತ ಆಯ್ತು ಅಲ್ವಾ. ನಾವು ಜನಸಾಮಾನ್ಯರು ಪ್ರತಿನಿತ್ಯ ಪಬ್ಲಿಕ್ ವೆಹಿಕಲ್ಸ್ ಅಲ್ಲಿ ಓಡಾಡ್ತಾ ಇರ್ತೀವಿ, ಅಥವಾ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೀವಿ ಅಂದ್ರೆ ನಮ್ಮ ಕಾನೂನು ನಮಗೆ ಜನಸಾಮಾನ್ಯರಿಗೆ ಅಂತ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹಾಕಿರುತ್ತೆ. ಹಾಗಾದರೆ ಯಾವುದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಥರ ಪಬ್ಲಿಕ್ ವೆಹಿಕಲ್, ಬಸ್ಸು, ಮೆಟ್ರೋ ಅಥವಾ ಇಂಥದ್ರಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಮಕ್ಕಳಿಗೆ ಅಥವಾ ಪ್ರೆಗ್ನೆನ್ಸಿ ಗರ್ಭಿಣಿಯರಿಗೆ, ಹೀಗೆ ಅವರಿಗೆ ಅಂತಲೇ ಒಂದಷ್ಟು ಸೀಟ್ಗಳನ್ನು ರಿಸರ್ವ್ ಮಾಡಿಟ್ಟಿರ್ತಾರೆ. ಇವತ್ತಿನ ವಿಷಯ ಏನು ಗೊತ್ತಾ, ಈ ಥರದ್ದೆಲ್ಲ ಸಣ್ಣ ಸಣ್ಣ ರೂಲ್ಸ್ಗಳ ಬಗ್ಗೆ ಏನೇನಿದೆಯೋ ಅದರೆಲ್ಲರ ಬಗ್ಗೆ ಮಾತಾಡ್ತಾ ನೀವು ಅದನ್ನು ಫಾಲೋ ಮಾಡ್ತೀರಾ? ಯಾವತ್ತಾದರೂ ಫಾಲೋ ಮಾಡಿದ್ದುಂಟಾ, ಅಥವಾ ಫಾಲೋ ಮಾಡದೆ ಯಾರತ್ರನಾದರೂ ಹೇಳಿಸ್ಕೊಂಡಿದ್ದುಂಟಾ? ಪಬ್ಲಿಕ್ ವೆಹಿಕಲಲ್ಲಿ ಹೋಗ್ತಾ ನೀವು ಸೀನಿಯರ್ ಸಿಟಿಸನ್ ಸೀಟಲ್ಲಿ ಕೂತಾಗ ಯಾರಾದರೂ ಬಂದು ಇದು ನಮ್ಮ ಸೀಟು ಎದ್ದು ಬಿಟ್ಕೊಡಿ ಅಂತ ಕೇಳಿದ್ದುಂಟಾ? ಅಥವಾ ನೀವೇ ಅವ್ರು ಬಂದರು ಅಂದ ತಕ್ಷಣ ಬಿಟ್ಕೊಡ್ತೀರಾ? ಹೇಗಿರುತ್ತೆ ನಿಮ್ಮ ಅಭ್ಯಾಸ? ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಸೊ ನೀವು ಪಬ್ಲಿಕ್ ಅಲ್ಲಿ ಓಡಾಡ್ತಾ ಅಥವಾ ಪಬ್ಲಿಕ್ ವೆಹಿಕಲಲ್ಲಿ ಓಡಾಡ್ತಾ ಅಥವಾ ಒಂದು ಸಮಾಜದಲ್ಲಿ ನೀವು ಒಬ್ಬ ಪ್ರಜೆಯಾಗಿ ಬದುಕ್ತಾ ಇರುವಾಗ ನಮ್ಮ ಸಮಾಜದಲ್ಲಿ ಇರುವಂತಹ ಜನಸಾಮಾನ್ಯರಿಗೆ ಇರುವಂತಹ ಎಲ್ಲರಿಗೂ ಕಾನೂನು ಚೌಕಟ್ಟಿನಲ್ಲಿ ಇರುವಂತಹ ರೂಲ್ಸ್ ಅನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ? ಹೇಗೆ, ಏನಾದರೂ ಅನುಭವ ಆಗಿದೆಯಾ? ಇದೆಲ್ಲವನ್ನು ನೀವು ಇವತ್ತು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ 9480901013 9480901013.

ಮತ್ತೊಮ್ಮೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಅಥವಾ ಕಾನೂನು ನಮಗೆ ವಹಿಸಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸಾಮಾನ್ಯವಾಗಿರುವಂತಹ ಒಂದು ಏನು ರೂಲ್ಸ್ ಇದೆ ಅದನ್ನು ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೆ. ಮೊದಲನೇ ಒಂದು ರೂಲ್ ಬಂದು ಬಸ್ಸು, ಟ್ರೈನು ಅಥವಾ ಮೆಟ್ರೋದಲ್ಲಿ ಮಹಿಳೆಯರಿಗೆ ಅಥವಾ ಸೀನಿಯರ್ ಸಿಟಿಸನ್ಸ್ಗೆ ಅಥವಾ ಗರ್ಭಿಣಿ ಮಹಿಳೆಯರಿಗೆ, ಮಕ್ಕಳನ್ನು ಎತ್ಕೊಂಡಿರೋ ಮಹಿಳೆಯರಿಗೆ, ಹೀಗೆಲ್ಲ ಒಂದಿಷ್ಟು ರಿಸರ್ವೇಷನ್ ಸೀಟ್ಸ್ ಇರುತ್ತೆ, ಅದನ್ನು ನೀವು ಬಿಟ್ಕೊಡ್ತೀರಾ? ಅಥವಾ ಅವರಲ್ಲಿ ನಿಂತಿದ್ರು ಬೇಡಪ್ಪ ನಾನು ಆರಾಮಾಗಿ ಕುತ್ಕೋಬೇಕು ಅಂತ ನೀವು ಕುತ್ಕೊಂಡು ಹೋಗಿದ್ದುಂಟ? ಹೇಗಿರುತ್ತೆ ನಿಮ್ಮ ಒಂದು ರಿಯಾಕ್ಷನ್ಸ್ ಅಂತ ಕೇಳಿದ್ದೆ. ಸಾಕಷ್ಟು ಜನ ಅದಕ್ಕೆ ಸಂದೇಶ ಕಳಿಸಿದ್ದಾರೆ. ಕುಶಾ ಮಡ್ರಿರ ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ, ನಾನು ಖಂಡಿತವಾಗಿಯೂ ತಕ್ಷಣ ಸೀನಿಯರ್ ಸಿಟಿಸನ್ಸ್ಗೆ ಬಸ್ ಅಥವಾ ಯಾವುದೇ ಒಂದು ವೆಹಿಕಲಲ್ಲಿ ನಾನು ಅವ್ರಿಗೆ ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಸ್ಟುಡಿಯೋ ಅವರು ಹೇಳ್ತಿದ್ದಾರೆ, ನಮಸ್ತೆ ಮೇಡಮ್, ಪ್ರಜಾಪ್ರಭುತ್ವ ನೀವು ಹೇಳಿರೋ ಹಾಗೆ ಇದೆ, ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಇದ್ದರೆ ಬಹಳ ಆನಂದವಾಗುತ್ತೆ. ನಾವು ಬಸ್ನಲ್ಲಿ ದುಡ್ಡು ಕೊಟ್ಟು ಕುಳಿತುಕೊಳ್ಳೋರಿಗೆ ಜಾಗ ಇರೋದಿಲ್ಲ, ಇನ್ನು ಹಿರಿಯ ಮುಖಂಡರಿಗೆ ಇನ್ನೆಲ್ಲಿಯ ಜಾಗ ಸಿಗುತ್ತದೆ ಹೇಳಿ, ನಾವೇ ಮಾನ ಮರ್ಯಾದೆಗೆ ಹಂಚಿಕೊಂಡು ದುಡ್ಡು ಕೊಟ್ಟರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನಾನು ಯಾವಾಗಲೂ ಸೀನಿಯರ್ ಸಿಟಿಸನ್ಸ್ಗೆ ಹಾಗೆಯೇ ಮಕ್ಕಳನ್ನ ಎತ್ಕೊಂಡಿರುವಂತಹ ಮಹಿಳೆಯರಿಗೆ ಯಾವಾಗಲೂ ನಾನು ಸೀಟ್ನ ಬಿಟ್ಕೊಡ್ತೀವಿ. ಇದು ಬರೀ ರೂಲ್ಸ್ ಅಂತ ಅಲ್ಲ, ಇದು ಒಂದು ಮಾನವೀಯತೆ, ಹ್ಯುಮ್ಯಾನಿಟಿ, ಕೈಂಡ್ ಟುವರ್ಡ್ ಸೊಸೈಟಿ ಅಂತ ಸಂದೇಶ ಕಳಿಸಿದ್ದಾರೆ. ಹೆಚ್ ಎಲ್ ಬಸವರಾಜು ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸಿಕೆರೆಯಿಂದ, ಬೆಂಗಳೂರಿಗೆ ಕೆಲಸ ನಿಮಿತ್ತ ಬಂದಿದ್ದಾಗ BMTC ಬಸ್ಸಲ್ಲಿ ಖಾಲಿ ಇತ್ತು ಅಂತ ಸೀಟಲ್ಲಿ ಕುಳಿತುಬಿಟ್ಟೆ. ಸ್ವಲ್ಪ ಸಮಯಕ್ಕೆ ಫುಲ್ ರಶ್ ಆಯಿತು. ಒಬ್ಬರು ವಯಸ್ಸಾದ ವೃದ್ಧರೊಬ್ಬರು ಮಗುಗೆ ಸೀಟ್ ಬಿಟ್ಕೊಡು ಅಂತ ಗೌರವದಿಂದ ಬಿಟ್ಟು ಮೇಲೆದ್ದು ನಿಂತೆ. ವೃದ್ಧರು ಪ್ರೀತಿಯಿಂದ ನಾನು ತಲುಪಬೇಕಾದ ಅಡ್ರೆಸ್ಗೆ ನೀಟಾಗಿ ಇಲ್ಲಿ ಸಹಾಯ ಮಾಡಿದ್ರು. ಹಿರಿಯ ಜೀವಗಳ ಬಗ್ಗೆ ನಾವೆಲ್ಲರೂ ಕಾಳಜಿ ತೋರಿಸ್ಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಹರೀಶರು ಮಲ್ಲೇಶ್ವರದಿಂದ, ನಾನು ಬಸ್ನಲ್ಲಿ ಹೋಗುವಾಗ ಮಕ್ಕಳನ್ನು ಎತ್ಕೊಂಡು ಬಂದವ್ರಿಗೆ ನನ್ನ ಜಾಗ ಬಿಟ್ಟು ನಾನು ನಿಂತು ಪ್ರಯಾಣಿಸಿದ್ದಿದೆ. ಹಾಗೆಯೇ ರೈಲಿನಲ್ಲಿ ನನ್ನ ಸೀಟ್ ಕೆಳಗೆ ವೃದ್ಧರಿಗೆ ಮಹಿಳೆಯರಿಗೆ ಸೀಟ್ ಸಿಕ್ಕಾಗ ನಾನು ಮೇಲೆ ಹೋಗಿ ಅವರಿಗೆ ಕೆಳಗಿನ ಸೀಟ್ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಎಷ್ಟೋ ಸಲಿ ವೃದ್ಧರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಅವರ ಸೀಟ್ ಅಲ್ಲ ಅಂದರೂ ಕೂಡ ನಾವು ಕೆಲವು ಟೈಮ್ ಬಿಟ್ಕೊಡ್ಬೇಕಾಗತ್ತೆ, ಯಾಕಂದರೆ ಅವ್ರಿಗೆ ನಿಂತು ಪ್ರಯಾಣ ಮಾಡುವಂಥ ಶಕ್ತಿ ಇರೋದಿಲ್ಲ. ಹಾಗೆಯೇ ಇನ್ನೊಂದು ನಮ್ಮ ಕಾನೂನಿನ ಪ್ರಕಾರ ಅಥವಾ ಏನೋ ಒಂದು ರೂಲ್ಸ್ ಅಂತ ಹೇಳಬಹುದು, ಪ್ರತಿದಿನ ಪೌರ ಕಾರ್ಮಿಕರು ನಮ್ಮ ಮನೆ ಮನೆಗೆ ಬರ್ತಾರೆ. ಬಂದು ನಾವು ಬೇಡ ಅಂತ ಬಿಟ್ಟರು ಡಸ್ಟ್ಬಿನ್ನಲ್ಲಿರುವಂತಹ ಕಸವನ್ನು ತಗೊಂಡು ಹೋಗ್ತಾರೆ. ಎಷ್ಟೋ ಸಲಿ ಅವ್ರು ಹೇಳ್ತಾರೆ ಡ್ರೈ ಕಸ, ವೆಟ್ ಕಸ ಬೇರೆ ಬೇರೆ ಮಾಡಿಕೊಡಿ ಅಂತ. ಆದರೆ ಎಷ್ಟೋ ಜನ ಅದನ್ನು ನಾವು ಮಾಡೋದೇ ಇಲ್ಲ. ನೀವು ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇದ್ರೆ ಬೇಗ ಬೇಗ ಬರ್ದು ಕಳಿಸಿ.

ಪ್ರತಿನಿತ್ಯ ನಾವು ಅನುಸರಿಸಬೇಕಾದಂತಹ ಫಾಲೋ ಮಾಡಬೇಕಾದಂತಹ ಸಣ್ಣ ಪುಟ್ಟ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಲರಾಮ್ ನಾಯಕ್ ಅವರು ಕನಕಪುರದಿಂದ ಹೇಳ್ತಾ ಇದ್ದಾರೆ, ಫ್ಲೈಟಲ್ಲಿ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು. ನನ್ನ ಪಕ್ಕದಲ್ಲಿ ಒಬ್ಬ ರೈತರು ಮೊದಲ ಬಾರಿ ಪ್ರಯಾಣ ಬೆಳೆಸ್ತಾ ಇದ್ರು. ಆಗ ಅವರು ಸಂಕೋಚದಿಂದ ನನಗೆ ಹೊರಗಿನ ಪ್ರಪಂಚ ನೋಡಬೇಕು ವಿಮಾನದ ಒಳಗಿಂದ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಯಾವಾಗಲೂ ತುಂಬ ಸಲ ವಿಮಾನಯಾನ ಮಾಡಿರೋದ್ರಿಂದ ಅವರಿಗೆ ಕಿಟಕಿ ಸೀಟ್ ಬಿಟ್ಕೊಟ್ಟ ಸಂದರ್ಭ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂತ. ಹೌದು, ಬಸ್ಸು ಟ್ರೈನು ಮೆಟ್ರೋ ಇಟ್ಸ್ ಓಕೆ, ಆದರೆ ಫ್ಲೈಟ್ನಲ್ಲಿ ಎಲ್ಲರಿಗೂ ಆ ಒಂದು ವಿಂಡೋ ಸೀಟಲ್ಲಿ ಕುತ್ಕೊಂಡು ಹೊರಗಡೆ ನೋಡಬೇಕು ಅಂತ ಎಷ್ಟು ಆಸೆ ಇರುತ್ತಲ್ವ. ಹಾಗಾಗಿ ಆ ರೈತರಿಗೆ ಅದು ಬೇರೆ, ಫಸ್ಟ್ ಟೈಮ್ ಅವ್ರು ಟ್ರಾವೆಲ್ ಮಾಡಬೇಕಾದ್ರೆ ಇವರು ಸೀಟ್ ಬಿಟ್ಕೊಟ್ಟಿದ್ದು ನಿಜವಾಗ್ಲೂ ಅವರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದ ನಿಜ ಮೇಡಮ್, ಪೌರ ಕಾರ್ಮಿಕರು ನಮ್ಮ ಮನೆಗೆ ಬಂದಾಗ ನಾವು ಅವರಿಗೆ ಹಸಿ ಕಸ ಒಣಗಸ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅದನ್ನು ಸಪ್ರೇಟ್ ಮಾಡಬೇಕು ಅಂದಾಗ ಅವ್ರ ಕೈಗಳಿಗೂ ಎಷ್ಟು ಡ್ಯಾಮೇಜ್ ಆಗುತ್ತೆ, ಅವರಿಗೂ ನಮ್ಮ ಹಾಗೆ ಕುಟುಂಬ ಇರುತ್ತೆ ಅಲ್ವಾ. ನಾನು ಸಹ ಇದನ್ನು ನೋಡಿದ್ದೀನಿ. ನಾವು ಅವರನ್ನು ತುಂಬ ಗೌರವದಿಂದ ನಡೆಸ್ಕೋಬೇಕು. ನಮ್ಮ ಮನೆ ಮುಂದೆ ಬಂದಾಗ ನಾವು ಅದನ್ನು ಕಸದ ಲಾರಿಗೆ ಸಪ್ರೇಟ್ ಮಾಡಿ ಕೊಟ್ಟರೆ ಅವ್ರಿಗೂ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟೋ ಸಲ ವೆಟ್ ಕಸ ಡ್ರೈ ಕಸದ ಜೊತೆಗೆ ಗ್ಲಾಸ್ ಚೂರು ಅಥವಾ ಏನಾದರೂ ಒಂದು ಡ್ಯಾಮೇಜ್ ಅಥವಾ ಡೇಂಜರಸ್ ಐಟಮ್ಸ್ ಕೂಡ ನಾವು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಅವರು ಬೇರೆ ಬೇರೆ ಸಪ್ರೇಟ್ ಮಾಡುವಾಗ ಅವ್ರ ಕೈಗೇನಾದರೂ ಅದು ತಾಗಿ ಅದರಿಂದ ಅವ್ರಿಗೇನಾದರೂ ಒಂದಷ್ಟು ಕಾಯಿಲೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಂದು ದಿನ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ವೆಟ್ ಕಸ ಹಾಗೆ ಡ್ರೈ ಕಸನ ಬೇರೆ ಬೇರೆ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗತ್ತೆ. ನೀವು ಒಂದು ಸಣ್ಣ ರೂಲ್ಸ್ನ ಈ ಒಂದು ದೇಶದ ಪ್ರಜೆಯಾಗಿ ಬೇರೆಯವ್ರಿಗೆ ಒಂದು ಹೆಲ್ಪ್ ಮಾಡ್ದಂಗಾಗತ್ತೆ. ನಿಮ್ಮ ಕಾನೂನಿನ ಒಂದು ಸಣ್ಣ ಪುಟ್ಟ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ದಂಗಾಗತ್ತೆ ಅಂತ ಹೇಳ್ತಾ ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ. ಎಲ್ಲರ ಸಂದೇಶ ಓದ್ತೀನಿ. ನೀವು ಕೂಡ ಈ ಥರ ಎಲ್ಲ ಸಣ್ಣ ಪುಟ್ಟ ರೂಲ್ಸ್ ರೆಗ್ಯುಲೇಷನ್ಸ್ನ ದಿನನಿತ್ಯ ಜೀವನದಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಬ್ರೇಕ್ ಮಾಡ್ತಾ ಇದ್ದೀರಾ, ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಜೋಸೆಫ್ ಅವರು ಕಮ್ಮನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಒಳಚರಂಡಿ ತ್ಯಾಜ್ಯವನ್ನು ತೆರವುಗೊಳಿಸುವಾಗ ಸ್ವಚ್ಛತಾ ಕಾರ್ಮಿಕರು ಕೆಲವೊಮ್ಮೆ ತಮ್ಮ ಖಾಲಿ ಕೈಗಳಿಂದನೇ ಕೆಲಸ ಮಾಡಬೇಕಾಗತ್ತೆ. ಇದು ತುಂಬ ಕಷ್ಟಕರ ಹಾಗೂ ನೋವಿನ ಸಂಗತಿಯಾಗಿದೆ. ಸರ್ಕಾರ ಅವರಿಗೆ ಯಾಂತ್ರಿಕ ವ್ಯವಸ್ಥೆಗಳನ್ನು ಒದಗಿಸೋದರ ಜೊತೆಗೆ ಅವರ ಜೀವ ರಕ್ಷಣೆಗೆ ಅಗತ್ಯವಾದ ಸುರಕ್ಷತಾ ಸಾಧನ ಹಾಗೂ ಕ್ರಮಗಳನ್ನು ಕೂಡ ಕಲ್ಪಿಸಿಕೊಡಬೇಕು ಅಂತ ಸಂದೇಶದ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಬಸ್ಸು ಪಬ್ಲಿಕ್ ವೆಹಿಕಲ್ನಲ್ಲಿ ಅವರಿಗೆ ಅಂತ ರಿಸರ್ವ್ ಆಗಿರುವಂತಹ ಸೀಟ್ಗಳನ್ನು ಬಿಟ್ಕೊಡೋದಾದಮೇಲೆ ಪೌರ ಕಾರ್ಮಿಕರಿಗೆ ನಾವು ಡ್ರೈ ಹಾಗೆ ವೆಟ್ ಕಸನ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಸಪ್ರೇಟ್ ಮಾಡಿ ಕೊಡೋದು. ಅದಾದ ಮೇಲೆ ಬರೋದು ಟ್ರಾಫಿಕ್ ರೂಲ್ಸ್. ಇದಂತೂ ನಿತ್ಯದ ಜೀವನದಲ್ಲಿ ಸಾಕಷ್ಟು ಜನ ಅದನ್ನು ಬ್ರೇಕ್ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನ ಟೂ ವೀಲರ್ಸ್ಗೆ ಡಿಯಲ್ಲಿರಲ್ಲ, ಎಲ್ಲೆಲ್ಲಿರಲ್ಲ, ಹೆಲ್ಮೆಟ್ ಹಾಕ್ಕೊಂಡಿರಲ್ಲ, ಟ್ರಾಫಿಕ್ ಸಿಗ್ನಲ್ನ ಜಂಪ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಎಷ್ಟೋ ಸಲ ಅವ್ರಿಗೆ ಫೈನ್ ಕಟ್ಟಬೇಕಾದಾಗ ಕೂಡ ಅವರು ಅದನ್ನು ಫೈನ್ ಕಟ್ಟಿರಲ್ಲ. ಟ್ರಾಫಿಕ್ ಪೊಲೀಸ್ ನೋಡಿದ ತಕ್ಷಣ ಆ ಕಡೆಯಿಂದ ಸಂಧಿ ರೂಟಿಂದ ಎಲ್ಲ ಹೋಗ್ತಾ ಇರ್ತಾರೆ. ಸೊ ನೀವು ಈ ಥರದ್ದೆಲ್ಲ ಸಣ್ಣ ಪುಟ್ಟ ರೂಲ್ಸ್ನ ಬ್ರೇಕ್ ಮಾಡಿದ್ದುಂಟ ಅಥವಾ ಟ್ರಾಫಿಕ್ ರೂಲ್ಸ್ನ ತುಂಬ ಸಿನ್ಸಿಯರಾಗಿ ಫಾಲೋ ಮಾಡ್ತೀರಾ, ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತೀರಾ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀರಾ, ಹೇಗೆ ಏನು ಎಲ್ಲದನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನೀವೆಲ್ಲರಿಗೋಸ್ಕರ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: The Indian Navy invites online applications from unmarried male and female candidates for 10+2 BTech Cadet Entry Scheme, Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar, safeguarding seas for a viksit

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಜೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ, ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ನಾವು ಜನಸಾಮಾನ್ಯರು ಒಂದು ಸಾಮಾನ್ಯವಾದ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಮ್ಮ ಕಾನೂನು, ಪ್ರಜಾಪ್ರಭುತ್ವ ಏನು ಹಾಕಿದೆಯೋ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪಬ್ಲಿಕ್ ವೆಹಿಕಲ್ನಲ್ಲಿ ರಿಸರ್ವ್ ಆಗಿರುವಂತಹ ಸೀಟ್ನ ಬಿಟ್ಕೊಡೋದಾಗಿರ್ಬೋದು, ಅಥವಾ ಪೌರ ಕಾರ್ಮಿಕರಿಗೆ ಡ್ರೈ ಕಸ ವೆಟ್ ಕಸನ ಸಪ್ರೇಟ್ ಮಾಡಿಕೊಡೋದಾಗಿರ್ಬೋದು, ಇನ್ನು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಹಾಕ್ಕೊಂಡು ಅಥವಾ ಸೀಟ್ ಬೆಲ್ಟ್ ಹಾಕ್ಕೊಂಡು ಡಿ ಎಲ್ ಅಥವಾ ಎಲ್ ಎಲ್ನ ತಗೊಂಡು ಟ್ರಾಫಿಕ್ ಸಿಗ್ನಲ್ಗಳನ್ನ ಜಂಪ್ ಮಾಡದೆ ಹಾಗೆಯೇ ಫಾಲೋ ಮಾಡೋದಾಗಿರ್ಬೋದು. ಇನ್ನು ನಾವು ಪ್ರತಿಯೊಂದು ಸಲ ಯಾವುದಾದ್ರೂ ಗ್ರೋಸರಿ ಶಾಪ್ಗಳಲ್ಲಿ ಅಥವಾ ಏನಾದರೂ ಫುಡ್ ಐಟಮ್ಸ್ನ ತೊಗೋಬೇಕಾದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನ ಯಾರೂ ಜಾಸ್ತಿ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಸಲ ಎಕ್ಸ್ಪೈರಿ ಆಗಿರುವಂಥ ಫುಡ್ನ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗೆಯೇ ಇನ್ನು ನೈಟ್ ಟೈಮು ಜರ್ನಿ ಮಾಡಬೇಕಾದ್ರೆ ಅಲ್ಲಿ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡೋದು.

ಆಗಿರ್ಬೋದು, ಒನ್ ವೇ ಟ್ರಾಫಿಕ್ ಇದ್ದಲ್ಲಿ ನಾವು ಹೋಗಿ ಸಿಕ್ಕಾಕೊಂಡು ಅದಾಗಿರ್ಬೋದು, ನಮ್ಮಿಂದ ಬೇರೆಯವ್ರಿಗೆ ಅದರಿಂದ ಪ್ರಾಬ್ಲಮ್ಸ್ ಆಗಿರ್ಬೋದು. ಇನ್ನು ನಮ್ಮ ವೋಟರ್ ಐ ಡಿ ಹಾಗೆ ಆಧಾರ್ ಕಾರ್ಡ್, ನಾವು ಈ ದೇಶದ ಪ್ರಜೆ ಅನ್ನೋದಕ್ಕೆ ನಮಗೆ ಇರುವಂತಹ ಒಂದು ಐಡೆಂಟಿಟಿ. ಎಷ್ಟೋ ಸಲ ನಾವು ನಮ್ಮ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಇನ್ಯಾವುದೋ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡೇ ಇರೋದಿಲ್ಲ. ಯಾವಾಗಲೂ ಒಂದು ಯಾವುದೋ ಡಾಕ್ಯುಮೆಂಟ್ಸ್ ಬೇಕು ಅಂದಾಗ ಹೋಗಿ ಮಾಡಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತಾ, ನಮಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಖಂಡಿತವಾಗಿಯೂ ಇದೆ, ಆದರೆ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು. ಈ ಒಂದು ಸಣ್ಣ ಪುಟ್ಟ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮನ್ನು ನೋಡಿ ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು ಕೂಡ ಫಾಲೋ ಮಾಡ್ತಾರೆ. ಬೇರೆಯವ್ರು ಫಾಲೋ ಮಾಡೋದಿಲ್ಲ, ನಾನು ಯಾಕೆ ಮಾಡಲಿ ಅಂತ ಹೇಳೋದಕ್ಕಿಂತ ನಾನು ಮಾಡಿದ್ರೆ ನನ್ನನ್ನು ನೋಡಿ ಬೇರೆಯವ್ರು ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡು ಫಾಲೋ ಮಾಡಿಕೊಂಡು ಮುಂದುವರೆದ್ರೆ ನಮಗೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾತಿಗೆ ಮಾಹಿತಿಗೆ ಹಾಡಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಹಾಡುಗಳು ಪ್ಲೇ ಆಗ್ತಾ ಇದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 6:10. ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು, ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು:
4: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ ಕಲೆಯ ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಾದಂಥ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತೆ. ಅದೇ ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು, ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿಯಾಗಿ ಮೊದಲು ಒಂದು ಸಾರಿ ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ, ಅದೇ ರೀತಿಗೆ ಇಡೀ ಜಾಗತಿಕವಾದಂಥ ಈ ಅನೇಕ ಗೊಂದಲ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂಥ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರೂ ಅದನ್ನು ಅರ್ಥೈಸುವಂಥ, ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂಥ ಒಂದು ಸ್ವರೂಪ ಹುಟ್ಟಿಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗೋದು ಸಹಜ. ಅಂಥದ್ದನ್ನು ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸೋದ್ರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾಯಿದ್ದೀವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾಯಿದ್ದೀವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ತಲ್ತಾನೆ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸೋದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವುದೇ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ. ಜನರೇ ತಮ್ಮ ಇಡೀ ಜೀವನದ ಅನುಭವಗಳನ್ನು ಮತ್ತೊಬ್ಬರು ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು, ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರೂ ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ರೀತಿ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು. ಅಂದರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲೆಯಂತೆ ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗೆ ಆಗಬೇಕಾದ ಕ್ರಾಂತಿ ಆಗಬೇಕು ಅನಿವಾರ್ಯ. ಆದರೆ
5: ಆ ಬದಲಾವಣೆ ಹೆಸರಿನಲ್ಲಿ
4: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೇನೆ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನು ಮನಸ್ಸಿನೊಳಗೆ ಅಥವಾ ನೋಡುಗನ ಮನಸ್ಸಿನೊಳಗಾಗಲಿ ಅಥವಾ ಸಮಾಜದೊಳಗಾಗಲಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನು ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವುಗಳು ಅವನನ್ನು ಕೂಡ ಮೊದಲು ಬದಲಾಯಿಸಬೇಕು. ನಾನು ನನ್ನ ಒಳಗೆ ನನ್ನನ್ನು ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿರುವ ಕೂಗೋದ್ರಿಂದ ಆಗುವುದಿಲ್ಲ, ಭಾಳ ಆದ್ರೆ ನಾವೇನ್ ಮಾಡಬಹುದು, ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂಥದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್.ಎಂ. ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.

0: ಪುತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ FM ರೇನ್ಬೋ.
2: ಸಮಯ 6:20 ಆಗ್ತಾ ಇದೆ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯಾ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ETS ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯ ಸಹಸ್ರಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಕತಿಪಯಾಃ ಮಹತ್ವಪೂರ್ಣಾಃ ಯೋಜನಾಃ ಅನುಮೋದಿತಃ. ಕರ್ನಾಟಕ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ DK ಶಿವಕುಮಾರಃ ಶಪಥಗ್ರಹಣಂ ಕೃತವಾನ್. ಪಶ್ಚಿಮ ಬಂಗಾಳಸ್ಯ ತೃಣಮೂಲ ಕಾಂಗ್ರೆಸ್ ದಲಾತ್ ನಿಷ್ಕಾಸಿತ TMC ವಿಧಾಯಕ ರಿತಬ್ರತ ಬನರ್ಜಿ ಇತ್ಯನೇನ ಉಕ್ತಂ ಯತ್ ಪಕ್ಷೇ ಪ್ರಾಯಃ ಷಷ್ಠಿ ವಿಧಾಯಕಃ ಸಂತಿ. ದಿಲ್ಲಿ ನಗರಸ್ಯ ಮಾಲವೀಯ ನಗರೇ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡಃ 21 ಜನಃ ಮೃತಃ. ಅಪಿ ಚ ಭಾರತಂ 25-2000 ವರ್ಷೇ ವಿಶ್ವಸ್ಯ ದ್ವಿತೀಯಂ ಬೃಹತ್ತಮಂ ಸೌರ ವಿಕಾಸ ವಿಪಣಕಂ ಜಾತಂ. ಇದಾನೀಂ ವಾರ್ತಾ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಕತಿಪಯಃ ಮಹತ್ವಪೂರ್ಣ ಯೋಜನಾ ಅನುಮೋದಿತಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೌಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ETF ಮೌಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯಃ ಸಹಸ್ರಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧಾ ಪ್ರಾಯ 77 ಲಕ್ಷ ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಏಷಾ ಸಹಾಯತಾ ಯೋಜನಾ 36 ಮಾಸ ಪರ್ಯಂತಂ ಪ್ರವರ್ತಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರ ವಾಯು ಪ್ರದೂಷಣ ನಿಯಂತ್ರಣಾರ್ಥಂ ಅಪಿ ಏಕಸ್ಯಾ ಬೃಹತ್ಯಾ ಯೋಜನಾಯಾ ಅನುಮೋದನಂ ಕೃತಂ. ಆರ್ಥಿಕ ಸಂಬದ್ಧಯಾ ಮಂತ್ರಿಮಂಡಲೀಯ ಸಮಿತ್ಯಾ ಒಡಿಶಾ ರಾಜ್ಯ ರಾಮೇಶ್ವರಾತ್ ಪಾರಾದೀಪ ಪರ್ಯಂತಂ 63.5 ಶತಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತಾ. ಏತದ್ ಅತಿರಿಕ್ತಂ ಸಮಿತ್ಯಾ ಬಿಹಾರ ರಾಜ್ಯ ರಾಷ್ಟ್ರೀಯ ರಾಜಮಾರ್ಗಯೋಃ 31 ತಥಾ 31-200 ಚ ಇತ್ಯೇತಯೋಃ ಕಗಡಿಯಾ ಪೂರ್ಣಿಯಾ ಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ರಾಷ್ಟ್ರಪತಿ ದ್ರೌಪದೀ ಮುರ್ಮುಃ ಅದ್ಯ ರಾಷ್ಟ್ರೀಯ ಆದಿವಾಸಿ ಸಮ್ಮೇಳನಸ್ಯ ಉದ್ಘಾಟನಂ ಕೃತವತೀ. ನವದಿಲ್ಲ್ಯಾಂ ಆಯೋಜಿತಾಯಾಂ ಏಕೀಕೃತ ಜನಜಾತೀಯ ವಿಕಾಸ ಸಮವಾಯಾನಾಂ ತಥಾ ಏಕೀಕೃತ ಜನಜಾತೀಯ ವಿಕಾಸ ಯೋಗಸ್ಯ ಚ ವಿಸ್ತಾರ ವಿಷಯಿಕಾಯಾಂ ಸಮಾಯೋಜಿತಾಯಾಂ ಸಭಾಯಾಂ ರಾಷ್ಟ್ರಪತಿ ಅವದತ್ ಯತ್ ದೇಶವ್ಯಾಪಿನಃ ಜನಜಾತೀಯ ಸಮಾಜಸ್ಯ ಸಂಸ್ಕೃತಿ ಅತ್ಯಂತ ಸಮೃದ್ಧಾ ಅಸ್ತಿ. ಅತಃ ಜನಜಾತೀಯ ಸಮುದಾಯಸ್ಯ ಉನ್ನತ್ಯರ್ಥಃ ವಿಶೇಷ ಪ್ರಯತ್ನಃ ಕರಣೀಯಃ. ತಯಾ ಉಕ್ತಂ ಯತ್ ವಿಕಾಸ ಕಾರ್ಯಾಣಿ ಅಂತಿಮ ಗೃಹಂ ಯಾವತ್ ಅಂತಿಮ ಗ್ರಾಮಂ ಯಾವತ್ ಚ ಅವಶ್ಯಂ ಪ್ರಾಪ್ನೀಯುಃ. ರಾಷ್ಟ್ರಪತಿ ಚಿಂತಾಂ ಅಪಿ ವ್ಯಕ್ತೀಕೃತವಾನ್ ಕೃತವತಿ ಯತ್ ಅದ್ಯಾಪಿ ಕೇಚನ ಜನಜಾತೀಯ ವರ್ಗಾಃ ಶಾಸನಸ್ಯ ವಿವಿಧಾಭಿಃ ಯೋಜನಾಭಿಃ ಅನಭಿಜ್ಞಾಃ ಸಂತಿ.
4: PM ಜನಮನ್ ಯೋಜನಾ ಕೆ ತಹತ್ ಜನಜಾತಿಯ ಸಮುದಾಯ ಮೇ ಭಿ ಸಬ್ಸೆ ಪಿಛಡೆ ಸಮೂಹ ಕೆ 20,000 ಸೆ ಅಧಿಕ ಗಾಂವ್ ತಕ್ ವಿಕಾಸ ಕಾರ್ಯಕ್ರಮ ಕೊ ಪಹುಂಚಾನೆ ಕಾ ಲಕ್ಷ್ಯ ಹೈ. ಹಮ್ ಸಬ್ ಜಾನ್ತೆ ಹೈ 75 ಜೋ ಗ್ರೂಪ್ಸ್ ಓ ಹೈ PVTG. PVTG ಸಬ್ಸೆ ಪಿಛಡೆ ಅಭಿ ಭಿ ಕೋಯಿ ಪೇಡ್ ಕೆ ಮಂಚ್ ಕೆ ರಹತೆ ರಹತೆ ಹೈ ಉನ್ಕೆ ಕೋಯಿ ಜಮೀನ್ ನಹೀ. ಜಮೀನ್ ಥಾ ಲೇಕಿನ್ ರೆಕಾರ್ಡೆಡ್ ನಹೀ, ಇಸಿಲಿಯೆ ಉನ್ಕೊ ಜಮೀನ್ ದೇಕರ್ ಘರ್ ಬನಾನಾ ಉನ್ಕೆ ಹರ್ ಚೀಜ್ ಕೆ ಲಿಯೆ ಅಧಿಕಾರಿ ಲೋಗೋ ಕೋ ಜಿತ್ನೆ ಕರ್ಮಚಾರಿ ಲೋಗೋ ಕಾ ದಾಯಿತ್ವ ಹೈ.
3: ರಾಷ್ಟ್ರಪತಿ ಸರ್ವಾಸಾಂ ಸಂಸ್ಥಾನಾಂ ಹಿತಧಾರಕಾನ್ ಆಹೂತವತಿ ಯತ್ ಜನಜಾತಿಯ ಯುವಭ್ಯಃ ಸಮ್ಮಾನಜನಕ ಜೀವಿಕಾಯಾಃ ತಥಾ ಪ್ರತ್ಯೇಕಂ ಜನಜಾತಿಯ ಬಾಲಕಾಯ विद्यालय शिक्षा यहाँ सुनिश्चितीकरण क्रियताम।
4: ये दूर दराज के लोग जो जंगलों में रहते हैं उन तो एक रोड मैप बनाना चाहिए। आप कौन सी गांव को कवर किया, कौन सी पॉपुलेशन के थे, ट्राइबल के कितने लोग हैं, कहाँ तक हम पहुंच पाए, कहाँ तक नहीं पाए। पढ़ा लिखा होते हुए भी बहुत लोग बहुत चीजें जानते हैं लेकिन वो खुलते नहीं। लेकिन उनको खुलना पड़ेगा, शामिल होना पड़ेगा देश के विकास के लिए, समाज के विकास के लिए, आदिवासी लोगों को आगे लाने के लिए तो खुद को ही कुछ करना पड़ेगा।
3: कर्नाटक से नूतन मुख्यमंत्री डीके शिवकुमार शपथ ग्रहण कृतवान। कर्नाटक राज्ये कांग्रेस विधानमंडलस्य दलस्य नेता डीके शिवकुमार अद्य बेंगलुरु नगर

0: ಸಮಯ 6:30 ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
1: ಎಲ್ರಿಗೂ ನಮಸ್ಕಾರ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆಯಾಗಿ ಇವತ್ತು ಇರೋದು ನಾಗಶ್ರೀ. ಮನಸ್ಸುಗಳ ಮಾತು ಒಂದೇ, ಮನಸ್ಸಿನ ಮಾತು ಸದಾ ಮಧುರವೇ ಆಗಬೇಕಿಲ್ಲ. ಸಿಹಿ ಇದ್ದ ಹಾಗೇನೆ ಕಹಿನೂ ಇರುತ್ತೆ, ಒಗರು ಹಾಗೆ ಹುಳಿ, ಹುಳಿ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಚೂರುಪ್ಪು, ರುಚಿಗೆ ಷಡ್ರಸಗಳು, ಹಾಗೆ ಮನಸ್ಸಿಗೆ ನೂರಾರು ಭಾವಗಳು. ಭಾವಲೋಕ ಬಿಮ್ಮನೆ ಕುಳಿತಿದ್ದು ಅಪರೂಪ ಅಂತಲೇ ಹೇಳಬಹುದು. ಸದಾ ಒಂದಿಲ್ಲೊಂದು ಚಟುವಟಿಕೆ ನಮ್ಮ ಭಾವಲೋಕದಲ್ಲಿ, ಮನೋಲೋಕದಲ್ಲಿ ನಡೀತಾನೆ ಇರುತ್ತೆ. ಎಲ್ಲ ಭಾವಕ್ಕೂ ಕೂಡ ಒಂದು ಬಿಡುಗಡೆಯ ಬಯಕೆ, ನಿರೀಕ್ಷೆ ಅಂತೂ ಖಂಡಿತ ಇರುತ್ತೆ. ಒತ್ತರಿಸಿಟ್ಟ ಶೋಕ ಮಾತ್ರ ಅಲ್ಲ, ಖುಷಿನೂ ಕೂಡ ಕಷ್ಟನೇ. ಖುಷಿನೂ ತುಂಬಾ ಹಂಗೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಕಲ್ಲಾಗಿ ಕಾಡಕ್ಕೆ ಶುರುವಾಗುತ್ತೆ.

ಯಾವತ್ತಾದರೂ ಯೋಚನೆ ಮಾಡಿಯೇ ಇರ್ತೀರಾ, ನಾವು ನಾವಾಗಿಯೇ ಉಳಿಯಬಲ್ಲಂಥ ಜಾಗ ಯಾವುದಾದ್ರೂ ಇದೆಯಾ ಅಂತ? ಯಾಕೆಂದರೆ ಸದಾ ಲೋಕದ ಕಣ್ಣಿಗೆ ಪ್ರೆಸೆಂಟಬಲ್ ಆಗಿ ಸಂತೋಷವಾಗಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಕಾಣಿಸ್ಕೊಳ್ಳುವಂಥ ಒತ್ತಡದಲ್ಲಿ ನಾವೆಲ್ಲ ಬದುಕ್ತಾ ಇರ್ತೀವಿ. ಅಲ್ಲಿ ಕೋಪ, ನೋವು, ಅಳು, ಹತಾಶೆ, ಭಯಕ್ಕೆ ಜಾಗನೇ ಇರೋದಿಲ್ಲ. ಈ ಎಲ್ಲ ಭಾವನೆಗಳು ಮನಸ್ಸಿನಲ್ಲಿ ಹುಟ್ಟಿಲ್ಲ ಅಂತಲ್ಲ, ಹುಟ್ಟಿದಂತಹ ಈ ಭಾವನೆಗಳೆಲ್ಲ ಮನಸ್ಸಿನ ಮೂಲೆಯಲ್ಲಿ ಅವಿತು ಕೂತು ಕಾಡ್ತಾ ಇರುತ್ತೆ. ಯಾವತ್ತೋ ಒಂದಿನ ಇನ್ನು ತಡೆಯೋಕೆ ಆಗಲ್ಲ ಅಂದಾಗ ಹೊರಗಡೆ ಬರುತ್ತೆ ಜ್ವಾಲಾಮುಖಿಯಾಗಿ. ಅಲ್ಲಿ ತನಕ ಯಾಕೆ ಏನು ಅಂತ ಕೇಳದೆ ಇರೋರೆಲ್ಲ ಕೂಡ ಯಾಕೆ ಹೀಗೆ ಅಂತ ಹುಬ್ಬೇರಿಸ್ತಾರೆ, ನೀನ್ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರೆ.

0: ಇದಕ್ಕೆಲ್ಲ ಒಂದು ಪುಟ್ಟ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಗೊತ್ತಾ. ಪ್ರತಿದಿನ ನಮಗೋಸ್ಕರ ಅಂತ ಒಂದರ್ಧ ಗಂಟೆ ಸಮಯ ಮಾಡಿಕೊಂಡ್ರೆ ಸಾಕು. ಆ ಸಮಯದಲ್ಲಿ ಮೊಬೈಲ್ ಪಕ್ಕಕ್ಕಿಟ್ಟು ನಮ್ಮಿಷ್ಟದ ಹಾಡು ಗುನುಗೋದು, ಕಲೆ, ಕಸೂತಿ, ಪೇಂಟಿಂಗ್ ಈ ರೀತಿ ತೊಡಗಿಕೊಳ್ಳೋದು, ಯೋಗ, ಜಿಮ್, ವಾಕಿಂಗ್, ಸ್ಪೋರ್ಟ್ಸ್ನಲ್ಲಿ ಮಗ್ನವಾಗೋದು, ಇಷ್ಟದ ಪುಸ್ತಕ ಓದೋದು, ಮನಸ್ಸಿನ ಭಾವನೆಗಳನ್ನ ಡೈರಿಯಲ್ಲಿ ಬರೆಯೋದು, ಬರೆದ ನಂತರ ಬೇಕಿದ್ರೆ ಹರಿದು ಹಾಕ್ಬಿಡಿ ಬೇರೆಯವರು ಓದ್ತಾರೆ ಅಂತ ಅನಿಸಿದ್ರೆ, ಅಥವಾ ಆತ್ಮೀಯರೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡೋದು, ಇವೆಲ್ಲ ಕೂಡ ನಮ್ಮ ದೇಹ, ಮನಸ್ಸು, ಬುದ್ಧಿ, ಭಾವಗಳನ್ನು ತಾಜಾ ಆಗಿಸುತ್ತೆ. ಇಡೀ 24 ಗಂಟೆನಲ್ಲಿ ನಮಗೋಸ್ಕರ ನಾವು ಅರ್ಧ ಗಂಟೆ ಸಮಯ ಮಾಡ್ಕೋಬಹುದಲ್ವಾ? ಆಗ ನಾವು ಮತ್ತೆ ನಮ್ಮ ಬಾಲ್ಯದ ಮಗುವಿನ ಸ್ಥಿತಿಯನ್ನು ಪಡೀಬಹುದು. ನಗಬೇಕು ಅಂದಾಗ ನಕ್ಕು, ಅಳಬೇಕು ಅಂದಾಗ ಅತ್ತು, ಎಲ್ಲ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ.

0: ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54 ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20 ಆರಂಭವಾಗಲಿದ್ದು 7 ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುತ್ತಿದ್ದು 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ. ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ. ಇವತ್ತು June 3rd, ಇವತ್ತು ವರ್ಲ್ಡ್ ಬೈಸಿಕಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಈ ವಿಶ್ವ ಬೈಸಿಕಲ್ ದಿನ, ವಿಶ್ವ ಸೈಕಲ್ ದಿನ, ಇದರ ಮಹತ್ವ ಏನು, ಇದರ ಹಿಸ್ಟ್ರಿ, ಇದರ ಒಂದು ಇತಿಹಾಸ ಏನಿತ್ತು, ಯಾಕೆ ಇದನ್ನು ಶುರು ಮಾಡಿದ್ರು, ಹಾಗೆಯೇ ನಿಮಗೂ ಸೈಕಲ್ ಅಂದರೆ ಇಷ್ಟನಾ, ನಿಮ್ಮ ಒಂದು ಜೀವನದಲ್ಲಿ ಫಸ್ಟ್ ಟೈಮ್ ಸೈಕಲ್ ಓಡಿಸಿದ್ದು ಯಾವಾಗ, ಅಪ್ಪ ಅಮ್ಮನ ಹತ್ರ ಹಠ ಮಾಡಿ ನಂಗೆ ಸೈಕಲ್ ಬೇಕೇ ಬೇಕು ಅಂತ ತಗೊಂಡಿದ್ದೀಯಾ, ಆ ಒಂದು ಬಾಲ್ಯದ ಅನುಭವ ಹೇಗಿತ್ತು. ಸೈಕಲ್ ಅಂತ ಹೇಳಿದ ತಕ್ಷಣ ನಿಮಗೇನು ನೆನಪಾಗತ್ತೆ, ಯಾವ ಒಂದು ಘಟನೆ ನೆನಪಿಗೆ ಬರುತ್ತೆ, ಇದೆಲ್ಲವನ್ನು ಇವತ್ತು ನಮ್ಮ ಜೊತೆ ಹಂಚ್ಕೋಬೋದು. ವಿಶ್ವ ಸೈಕಲ್, ವಿಶ್ವ ಬೈಸಿಕಲ್ ದಿನದ ಮಹತ್ವ ಮಾಹಿತಿಯ ಜೊತೆ ನಿಮ್ಮ ಒಂದು ಮನಸ್ಸಿನ ಮಾತು, ನಿಮ್ಮ ಅನುಭವಗಳನ್ನು ಕೂಡ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಹಾಡು ನಿಮ್ಮ ಜೊತೆಯಾಗ್ತಾ ಇದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಾನು ಕೂಡ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ.

ಇವತ್ತು ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನ ಅಂತ ಹೇಳಿದೆ. ಹಿಂದೆಲ್ಲ ಜನ ಓಡಾಟಕ್ಕೆ ಸೈಕಲನ್ನೇ ಜಾಸ್ತಿ ಬಳಕೆ ಮಾಡ್ತಾಯಿದ್ರು. ಆದರೆ ಇಂದು ಆಧುನಿಕತೆ ಬರೋದಿಂದಾಗಿ ಸೈಕಲ್ ಬಳಸೋದು ತುಂಬ ಜನ ಕಮ್ಮಿ ಮಾಡಿದ್ದಾರೆ. ಈಗೆಲ್ಲ ಜನ ಟೂ ವೀಲರ್, ಬೈಕು, ಕಾರಲ್ಲೇ ಜಾಸ್ತಿ ಓಡಾಟ ಮಾಡ್ತಾರೆ. ಸೊ ಇದರಿಂದ ಪರಿಸರಕ್ಕೆ ಕೂಡ ಸಿಕ್ಕಾಪಟ್ಟೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಈ ಸೈಕಲ್ ಸವಾರಿ ಅಥವಾ ಬೈಸಿಕಲ್ ನಾವು ಸವಾರಿ ಮಾಡೋದ್ರಿಂದ ಬರೀ ಪರಿಸರಕ್ಕೆ ಮಾತ್ರ ಒಳ್ಳೆಯದು ಅಂತ ಅಲ್ಲ, ಅದು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿ. ಇದು ಪರಿಸರ ಸ್ನೇಹಿ, ಹಾಗೆಯೇ ಆರೋಗ್ಯ ಸ್ನೇಹಿ ಕೂಡ ಹೌದು. ಇನ್ನು ಜೂನ್ 3ನೇ ತಾರೀಕು ವರ್ಲ್ಡ್ ಬೈಸಿಕಲ್ ಡೇನ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾಕೆ, ಯಾರು, ಇದರ ಇತಿಹಾಸ ಏನು ಅಂತ ಹೇಳೋದಾದರೆ, ಅಮೇರಿಕದ ಪ್ರಾಧ್ಯಾಪಕರೊಬ್ಬರು ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಬೇಕು ಅಂತ ಹೇಳಿ ಅಂದ್ಕೊಂಡ್ರಂತೆ. ಆ ಒಂದು ಪರಿಕಲ್ಪನೆಯನ್ನು ಆ ಒಂದು ಸರ್ಕಾರದ ಮುಂದೆ, ವಿಶ್ವಸಂಸ್ಥೆಯ ಮುಂದೆ ತಂದಿಟ್ರಂತೆ. ಅಮೇರಿಕದ ಮಾಂಟ್ಗೊಮೆರಿ ಕಾಲೇಜಿನ ಪ್ರಾಧ್ಯಾಪಕರಾದ ಲೆಸ್ ಜಾಕ್ ಸಿಬಿಲ್ಸ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸೋ ಮೂಲಕ ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಬೇಕು ಅಂತ ಪ್ರಸ್ತಾಪಿಸಿದರು. ನಂತರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ದಿನದ ಆಚರಣೆಗೆ ಗ್ರೀನ್ ಸಿಗ್ನಲ್ ನೀಡ್ತಂತೆ. ಆಮೇಲೆ ಜೂನ್ 3, 2018 ಮೊದಲ ಬಾರಿಗೆ ವಿಶ್ವ ಸೈಕಲ್ ದಿನವನ್ನು ಆಚರಿಸೋಕ್ಕೆ ಶುರು ಮಾಡಿದ್ರಂತೆ. ನೋಡಿ, ಈ ವಿಶ್ವ ಸೈಕಲ್ ದಿನ ಅಥವಾ ಬೈಸಿಕಲ್ ದಿನವನ್ನು ಯಾಕೆ ಶುರು ಮಾಡಿದ್ರು ಅಂದರೆ, ಜನ ಸಿಕ್ಕಾಪಟ್ಟೆ ಸೈಕಲ್ನ ಬಳಕೆ ಮಾಡೋದನ್ನು ಕಮ್ಮಿ ಮಾಡ್ತಾ ಹೋದರು. ಕಾರು, ದ್ವಿಚಕ್ರ ವಾಹನ, ಟೂ ವೀಲರ್, ಬೈಕು, ಸ್ಕೂಟಿ ಈ ಥರದನ್ನೇ ಓಡಿಸೋದಕ್ಕೆ ಶುರು ಮಾಡಿದಾಗ ಜನಕ್ಕೆ ಜಾಗೃತಿ ಮೂಡಿಸೋಣ, ನೀವು ಸೈಕಲ್ನಲ್ಲಿ ಓಡಿಸೋದ್ರಿಂದ ಪರಿಸರಕ್ಕೂ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಈ ಒಂದು ಜಾಗೃತಿಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಬೇಕು ಅನ್ನೋ ಒಂದು ಥೀಮ್ ಇಟ್ಕೊಂಡು ಈ ಒಂದು ದಿನವನ್ನು ಆಚರಿಸೋದಕ್ಕೆ ಶುರು ಮಾಡಿದ್ರಂತೆ. ಮತ್ತಷ್ಟು ಮಾಹಿತಿ ಇದರ ಬಗ್ಗೆ ಕೊಡ್ತೀನಿ. ನಿಮಗೂ ಕೂಡ ನಿಮ್ಮ ಮೊದಲ ಸೈಕಲ್ ಬಗ್ಗೆ ಯಾವುದಾದ್ರೂ ಒಂದು ಸಿಹಿ ನೆನಪು ಅಥವಾ ಯಾವುದಾದ್ರೂ ಘಟನೆಗಳು ಮರುಕಳಿಸ್ತಾ ಇದ್ದರೆ, ಮನಸ್ಸಿನ ಮೂಲೆಯಲ್ಲಿ ಕೆದಕ್ತಾ ಇದ್ದರೆ, ಬೇಗ ಬೇಗ ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ ಸನ್ಸೆಟ್ ಸರ್ಭಿಯಲ್ಲಿ.

ಕೆಲವೊಂದು ವಸ್ತುಗಳ ಹಾಗೆ ನಮ್ಮನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಡತ್ತೆ. ಯಾಕಂದರೆ ಯಾವುದೇ ಒಂದು ಮಗು ಒಂದು 2 ವರ್ಷಕ್ಕೆ 3 ವರ್ಷ 4 ವರ್ಷ ಆಗ್ತಾ ಇದ್ದಂಗೆ ಅದರ ಅಪ್ಪ ಅಮ್ಮ ಅದಕ್ಕೆ 3 ಚಕ್ರ ಇರುವಂತಹ ಸೈಕಲ್ನ ತಂದುಕೊಡ್ತಾರೆ. ಸೈಕಲ್ ಓಡಿಸೋದಕ್ಕೆ ಕಲೀಲಿ, ಚೆನ್ನಾಗಿರುತ್ತೆ. ಆಮೇಲೆ ಬೇಕಾದರೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಕಲ್ತರಾಯಿತು. ಬಟ್ ಬೇಸಿಕ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಯೋಚನೆ ಬರೋದು ಈ ಒಂದು ಸೈಕಲ್. ಈ ಇದರ ಬಗ್ಗೆ ಒಂದಷ್ಟು ಜನ ತಮ್ಮ ಬಾಲ್ಯದ ನೆನಪನ್ನು ಹಂಚ್ಕೊಂಡಿದ್ದಾರೆ. ಯಾರ್ಯಾರು ಏನೇನು ಹಂಚ್ಕೊಂಡಿದ್ದಾರೆ ನೋಡೋದಾದರೆ, ಹೆಚ್ ಎಲ್ ಬಸವರಾಜು ಪುಟ್ಟಕೆರೆ ಹೊಸಳ್ಳಿ ಅರಸೀಕೆರೆ ಅಂತ ಹೇಳ್ತಿದ್ದಾರೆ, ವಿಶ್ವ ಸೈಕಲ್ ದಿನದ ಶುಭಾಶಯಗಳು. ನಾನು 8ನೇ ತರಗತಿಗೆ ಸೈಕಲ್ ನೋಡಿದ್ದು, ಅದು ಸ್ವಂತಕ್ಕೆ. 1989 ಹಠ ಮಾಡಿದ್ದಕ್ಕೆ ದೂರದ ತಿಪ್ಟೂರಿನಲ್ಲಿ ಹೊಸ ಸೈಕಲ್, ಅದುವೇ ಹೀರೋ ಸೈಕಲ್. 22 ಇಂಚಿದ್ದು, ಅದರಲ್ಲೇ ಕಲ್ತಿದ್ದು, ಅದನ್ನೇ ಬಳಸಿದ್ದು, ಅದೇ ಸೈಕಲಲ್ಲಿ ನಮ್ಮ ಅಕ್ಕನ ಮಗನ ನಾಮಕರಣಕ್ಕೆ, ಇಡೀ ಸಂಬಂಧಿಕರಿಗೆ ಕರೆಯೋದಕ್ಕೆ ಅದರಲ್ಲೇ ಹೋಗಿದೆ. ಆವತ್ತಿನ ಖುಷಿಯೋ ಖುಷಿ, ಈಗಲೂ ನೆನೆದ್ರೆ ಹಾಗೆ ಮನಸ್ಸು ಮೌನವಾಗುತ್ತೆ. ಆ ಸೈಕಲ್ ಹಲವಾರು ಪರೀಕ್ಷೆಗಳನ್ನು ಎದುರಿಸಿದ ನನ್ನ ಸಾರಥಿ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಸೈಕಲ್ ನನ್ನ ಬಾಲ್ಯದ ಮಿತ್ರನಾಗಿ ಈಗಲೂ ಜೊತೆಗೆದ್ದು ಬಿಡಿಸಲಾಗದ ಬಂಧ. ಕಲಿಯುವಾಗ ಬಿದ್ದು ಮೊಣಕಾಲು ಗಾಯವಾಗಿದ್ದ ಮಚ್ಚೆ ಕುರುಹು ಈಗಲೂ ಇದೆ. ಪ್ರೌಢಶಾಲೆ, ಕಾಲೇಜು ಹೀಗೆ 8 ವರ್ಷ ತುಳಿದು ಈಗ ನನಗೆ 59 ವರ್ಷ. ಈಗಲೂ ಸೈಕಲ್ ನನ್ನ ಜೊತೆಗಿದೆ, ಈಗಲೂ ತುಳಿಯುತ್ತಿದ್ದೇನೆ. ಏನೋ ವಿಶೇಷ ಖುಷಿ ನನಗಾಗತ್ತೆ ಅಂತ ಹೇಳ್ತಿರೋದು ಎನ್ ಶ್ರೀಕಂಠ ಅವರು, ಯಲಹಂಕ ಉಪನಗರದಿಂದ. ಉಮೇಶ್ ಸಿರಿಗೆರೆ ದಾವಣಗೆರೆ ಅಂತ ಹೇಳ್ತಿದ್ದಾರೆ, ಹೌದು ಮೇಡಮ್, ನನಗೆ ಸೈಕಲ್ ಅಂದರೆ ಸಿಕ್ಕಾಪಟ್ಟೆ ಪಂಚಪ್ರಾಣ. ನಾನು ಬಾಲ್ಯದಲ್ಲಿ ಹಳ್ಳಿಲಿದ್ದಾಗ ನಮ್ಮ ಎದುರು ಮನೆಯಲ್ಲಿ ಬಾಡಿಗೆ ಸೈಕಲ್ ಶಾಪ್ ಇತ್ತು. ನಾನು 6 ವರ್ಷದ ಹುಡುಗನಾಗಿದ್ದಾಗ ನನ್ನ ತಂದೆಯವರು ನನಗೆ ಸಣ್ಣ ಸೈಕಲ್ ಮೇಲೆ ಕೂರಿಸಿ ಅವರು ಹಿಂದೆ ಹಿಂದೆ ಬಂದು ಸೈಕಲ್ ಸೀಟ್ ಹಿಡಿದು ಒಂದೇ ಒಂದು ದಿನದಲ್ಲಿ ಹೇಳ್ಕೊಟ್ಬಿಟ್ಟಿದ್ರು. ಈಗಲೂ ನನಗೆ ನಾನೊಬ್ಬನೇ ಸೈಕಲ್ ಹೊಡೆಯುವಾಗ ಬಿದ್ದು ಗಾಯಗೊಂಡಿದ್ದು ನೆನಪಿಗೆ ಬರ್ತಾ ಇದೆ. ನನ್ನ ಹಳೆ ಸೈಕಲ್ ಇವತ್ತಿಗೂ ನಮ್ಮ ಮನೆಯ ಮೇಲ್ಛಾವಣಿ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ನಮ್ಮ ತಂದೆ ಅಥವಾ ತಾಯಿ, ಇನ್ಯಾರೋ ಅಣ್ಣನೋ ಚಿಕ್ಕಪ್ಪ ಚಿಕ್ಕಮ್ಮ ಯಾರೋ ಒಬ್ಬರು ನಮಗೆ ಸೈಕಲ್ ಕಲಿಸಿರ್ತಾರಲ್ವಾ. ನಾವು ಮುಂದೆ ಹೋಗ್ತಾ ಇದ್ರೆ ಅವರು ಹಿಂದೆ ನಮ್ಮ ಹಿಂದೆ ಓಡಿ ಓಡಿ ಓಡಿ ಬರ್ತಾ ಇರ್ತಾರೆ. ಅದೆಲ್ಲ ನೆನಪು ಎಷ್ಟು ಚಂದ ಅಲ್ವಾ. ಸೊ ಇವತ್ತು ವಿಶ್ವ ಬೈಸಿಕಲ್ ಡೇ, ವರ್ಲ್ಡ್ ಬೈಸಿಕಲ್ ಡೇ. ಇವತ್ತು ನಿಮ್ಮ ಒಂದು ಸೈಕಲ್ ಬಗ್ಗೆ ನಿಮ್ಮ ನೆನಪಿನ ಬುತ್ತಿಯಲ್ಲಿ ಏನಾದರೂ ಒಂದು ಅಪರೂಪವಾದ ವಿಶೇಷವಾದ ನೆನಪುಗಳಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮ್ಮ ಜೊತೆಗೆ ಕೇಳ್ತಾ

ವಿಶ್ವ ಬೈಸಿಕಲ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾವು ಹೇಳ್ತೀವಿ, ಸೈಕಲ್ ಓಡಿಸೋದ್ರಿಂದ ಸಿಕ್ಕಾಪಟ್ಟೆ ಪ್ರಯೋಜನ ಇದೆ, ಪರಿಸರಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ. ಆದರೆ ಏನೇನು ಸಹಾಯ ಆಗುತ್ತೆ ಪ್ರತಿದಿನ ಸೈಕಲ್ ಓಡಿಸೋದ್ರಿಂದ ಅಂತ ಅಂದರೆ, ಈ ಸೈಕ್ಲಿಂಗ್ ಅನ್ನೋದು ಉತ್ತಮವಾದ ದೈಹಿಕ ಚಟುವಟಿಕೆ, ಹಾಗೇನೆ ಇದು ಹೃದಯದ ಆರೋಗ್ಯವನ್ನು ಉತ್ತೇಜನಿಸುತ್ತೆ, ಸ್ನಾಯುಗಳನ್ನು ಬಲಪಡಿಸುತ್ತೆ, ಬೊಜ್ಜು ಕಡಿಮೆ ಮಾಡುತ್ತೆ. ಎಷ್ಟೋ ಜನ ಕೊಲೆಸ್ಟ್ರಾಲ್ ಇದೆಯಪ್ಪ, ಹಾಗೆಯೇ ಸಿಕ್ಕಾಪಟ್ಟೆ ಹೊಟ್ಟೆ ಬಂದುಬಿಟ್ಟಿದೆ, ಕೊಬ್ಬು ಬೊಜ್ಜು ಜಾಸ್ತಿ ಆಗಿದೆ ಅನ್ನೋರಿಗೆಲ್ಲ ಈ ಸೈಕ್ಲಿಂಗ್ ಮಾಡೋದ್ರಿಂದ ಸಹಾಯ ಆಗುತ್ತೆ. ಇನ್ನು ಸೈಕ್ಲಿಂಗ್ನ ಮತ್ತೊಂದು ಪ್ರಯೋಜನ ಅಂದರೆ, ಅದು ಸಂಧಿವಾತದಿಂದ ಬಳಲ್ತಾ ಇರೋರು, ಮಧ್ಯವಯಸ್ಕ ಹಾಗೂ ವೃದ್ಧರಲ್ಲಿ ಕೀಲು ನೋವನ್ನು ಕಮ್ಮಿ ಮಾಡುತ್ತೆ. ಎಷ್ಟೋ ಜನಕ್ಕೆ ಆ ಒಂದು ಕೀಲು ನೋವಿಂದ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ. ಇನ್ನು ಸೈಕ್ಲಿಂಗ್ ಅನ್ನೋದು ಒತ್ತಡವನ್ನು ನಿವಾರಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ಸೈಕ್ಲಿಂಗ್ ಮಾಡುವಾಗ ಎಂಡೋರ್ಫಿನ್ಗಳು, ಹಾರ್ಮೋನ್ಗಳು ಬಿಡುಗಡೆ ಆಗತ್ತಂತೆ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ, ಹಾಗೆಯೇ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ನಿಮಗೆ ಸಿಗುತ್ತೆ. ಕ್ಯಾಲೋರಿಗಳನ್ನು ಸುಡೋದಕ್ಕೆ ಕೂಡ ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ. ಇದು ತೂಕ ಇಳಿಸಿಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನಕ್ಕೆ ವಾಕಿಂಗ್ ಮಾಡೋದಕ್ಕೆ ಟೈಮ್ ಇರಲ್ಲ, ಅಥವಾ ಇನ್ನೇನೋ ಎಕ್ಸಸೈಸ್ ಮಾಡೋದಕ್ಕೆ, ಯೋಗ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ತಮ್ಮ ಕೆಲಸದ ಸ್ಥಳಗಳಿಗೆ ಸೈಕಲ್ ಮಾಡಿಕೊಂಡು, ಸೈಕ್ಲಿಂಗ್ ಮಾಡಿಕೊಂಡು ಹೋದರೆ ಅವರಿಗೆ ಎಕ್ಸಸೈಸೂ ಆಗುತ್ತೆ, ಅವರ ಒಂದು ತೂಕ ಕೂಡ ಇಳಿಸೋದಕ್ಕೆ ಸಹಾಯ ಆಗುತ್ತೆ. ಸೈಕ್ಲಿಂಗ್ ಮಾಡೋ ಮೂಲಕ ನಿಮ್ಮ ಜೀರ್ಣಕ್ರಿಯೆಯನ್ನು ಕೂಡ ನೀವು ಸುಧಾರಣೆ ಮಾಡ್ಕೋಬೋದು. ಚಯಾಪಚಯ ಕ್ರಿಯೆಯೂ ಕೂಡ ಇದರಿಂದ ಚೆನ್ನಾಗಾಗತ್ತಂತೆ. ಹಾಗೆಯೇ ಸೈಕಲ್ ಸವಾರಿ ಹಸಿರು ಸಾರಿಗೆ ವಿಧಾನವಾಗಿದ್ದು, ಇದು ಮಾಲಿನ್ಯ

ಹಾಗೆಯೇ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಯಾಕಂದರೆ ನಾವು ಟೂ ವೀಲರ್ ಫೋರ್ ವೀಲರ್ಗೆಲ್ಲ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ತೀವಿ, ಅದರಿಂದ ವಾಯುಮಾಲಿನ್ಯ ಎಷ್ಟು ಜಾಸ್ತಿ ಆಗುತ್ತೆ ಅಲ್ವಾ. ಆದರೆ ಸೈಕಲ್ ಹಸಿರು ಸಾರಿಗೆ, ಇದರಿಂದ ಯಾವುದೇ ಥರದ ಹಾನಿ ಆಗಲ್ಲ. ಅದಕ್ಕಿಂತ ಹಾನಿಗಿಂತ ನಮಗೆ ಪ್ರಯೋಜನವೇ ಹೆಚ್ಚು. ಹಾಗೆಯೇ ಇದು ಇಂಧನ ಹಾಗೆ ಸಾರಿಗೆ ವೆಚ್ಚವನ್ನು ಕೂಡ ಉಳಿಸುತ್ತೆ. ಸೊ ನಿಮ್ಮ ಹಣ ಉಳಿತಾಯಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ ಸೈಕಲ್ ಓಡಿಸೋದ್ರಿಂದ. ಸೊ ಮತ್ತ್ಯಾಕೆ ತಡ ನಿಮ್ಮ ಹಳೆ ಸೈಕಲ್ ಎಲ್ಲಾದರೂ ಒಂದು ಕಡೆ ಮೂಲಲ್ಲಿ ಇಟ್ಟಿರ್ತೀರಾ, ಮನೇಲಿ ಎಲ್ಲೋ ಮೇಲ್ಗಡೆನೋ ಅಥವಾ ಇನ್ನೆಲ್ಲೋ ಇಟ್ಟಿರ್ತೀರಾ, ಇವತ್ತೇ ತೆಗೆದು ಇವತ್ತಿಂದಾನೇ ಓಡಿಸೋದಕ್ಕೆ ಶುರು ಮಾಡಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ ಈ ಗೀತೆಯ ನಂತರ.

ಬಾಲ್ಯದ ನೆನಪುಗಳು ಅಂದ್ರೇ ಹಾಗೆ, ನಮ್ಮ ಕೈಯನ್ನು ಸುಮ್ಮನೆ ಇರೋದಕ್ಕೆ ಬಿಡದೇ ಇಲ್ಲ, ಆ ಒಂದು ಮನಸ್ಸಿನ ಮಾತನ್ನು ಹಂಚಿಕೊಳ್ಳೇಬೇಕು ಅಂತ ಹೇಳಿ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಹರೀಶರು ಮಲ್ಲೇಶ್ವರದಿಂದ ಹೇಳ್ತಿದ್ದಾರೆ, ನನಗೆ ಸೈಕಲ್ ಅಂದರೆ ಚಿಕ್ಕಂದಿನಂದನೂ ಇಷ್ಟ. ನಾನು 1977 ಮೂರೇ ದಿನದಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳ್ದೇ ಸೈಕಲ್ ಕಲಿತೆ. ಆಮೇಲೆ ನಮ್ಮ ಮನೆಯಲ್ಲಿ ಸೈಕಲ್ ನಂತರ 2019 ಒಂದು ಸೈಕಲ್ನ ಓಡಿಸಿದೆ. ಅದಾದ ನಂತರ ಒಂದು ಸೈಕಲ್ ಕಳ್ತನ ಕೂಡ ಆಯಿತು, 5 ಸೈಕಲ್ ಬದಲಾಯಿಸಿದ್ದೀನಿ, ಈಗ ಸೈಕಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕೈವಲ್ಯ ಸಾಹಿತಿ ಬೋಪ್ಪ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ವಿಶ್ವ ಸೈಕಲ್ ದಿನ ಹೆಮ್ಮೆಯ ಸವಾರಿ.

ಸಾಗಲು ಸುಲಭದ ಪ್ರಯಾಣದ ಮೂಲ ಸಾಧನ. ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತಿದ್ದರೂ ಸಿಗದಂತಾಗಿರುವ ತುಟ್ಟಿಯ ಕಾಲವಿದು. ನಾವಂತೂ ಸೈಕಲ್ ಓಡಿಸೋಣ, ಸದೃಢವಾದ ಆರೋಗ್ಯದ ಮಾರ್ಗಕ್ಕೆ ನಾಂದಿಯಾಗೋಣ. ಟೆಂಟ್ ಸಿನಿಮಾ ಕಾಲದಲ್ಲಿ ನಮ್ಮ ಸೈಕಲ್ ರಾಜನ ಪ್ರದರ್ಶನದ ಜೋರು ಭರಾಟೆ. ಹಲವು ಬಗೆಯ ಚಮತ್ಕಾರಿಕ ಭಂಗಿಯ ನಿಲುವುಗಳಲ್ಲಿ ಸೈಕಲ್ಗೆ ಸರಿಸಾಟಿಯುಂಟೆ ಅಂತ ಹೇಳಿ ಸೈಕಲ್ ಬಗ್ಗೆ ಒಂದು ದೊಡ್ಡ ಕವನವನ್ನೇ ಕೂಡ ಬರೆದು ಕಳಿಸಿದ್ದಾರೆ. ಇನ್ನು ಸಿದ್ದು ಶಿವಮೊಗ್ಗ ಅವರು, ನಾನು ನನ್ನ ಬಾಲ್ಯದ ನೆನಪು ಹಾಗೂ 8ನೇ ತರಗತಿಯಿಂದ PUC ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೆ ಸಹ ಸೈಕಲ್ ಸವಾರಿ ಬಲು ಇಷ್ಟ, ಈಗ ಎಲೆಕ್ಟ್ರಿಕ್ ಬೈಕ್ ಇದೆ ಅಂತ ಹೇಳ್ತಿದ್ದಾರೆ. ಯಾರಿದು ನಾಗೇಶ್ ಕುಮಾರ್ ಚಂದಾಪುರದಿಂದ, ನಾನು ಸೈಕಲ್ ಕಲ್ತಿದ್ದು 7ನೇ ತರಗತಿಯಲ್ಲಿ. ಸೈಕಲ್ ತುಳಿಯೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಣ್ಣ ನನಗೆ ಸೈಕಲ್ ತುಳಿಯೋದನ್ನು ಕಲಿಸ್ಕೊಟ್ರು. ಒಮ್ಮೆ ನನ್ನ ಸೈಕಲ್ ಕಳುವಾಯಿತು. ಸೈಕಲ್ ಕಳೆದು ಹೋದ್ಮೇಲೆ ಬೇಸರದಿಂದ ತುಂಬ ಹತ್ತಿದ್ದೆ. ಆಮೇಲೆ ನನ್ನನ್ನು ಸಂಡೇ ಬಜಾರ್ಗೆ ಕರ್ಕೊಂಡು ಹೋದರು ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡಿಸೋದಕ್ಕೆ. ಆದರೆ ಆಶ್ಚರ್ಯ ಅಂದರೆ ನನ್ನ ಕಳೆದು ಹೋದ ಸೈಕಲ್ ಅಲ್ಲೇ ಇತ್ತು. ಅವರು ನನಗೆ ಸೈಕಲ್ನ ನಂದು ಅಂತ ಎಷ್ಟು ಹೇಳಿದ್ರೂ ಕೊಡಲೇ ಇಲ್ಲ. ಮತ್ತು ನನ್ನದೇ ಸೈಕಲ್ನ ನಾನು ಹಣ ಕೊಟ್ಟುಕೊಂಡು ಬಂದಿದ್ದಿದೆ. ಆ ನೆನಪು ಮರೆಯಲಾಗದೇ ಇರುವಂಥದ್ದು. ಇವತ್ತು ನಾನು ಕಾರಿನಲ್ಲಿ ಓಡಾಡ್ತಾ ಇರ್ಬೋದು, ಆದರೆ ನಾನು ಮೊದಲು ತುಳಿದ ಸೈಕಲ್ ನನ್ನ ನೆನಪಿನಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ ಹೇಳ್ತಿದ್ದಾರೆ, ಸೈಕಲ್ ಅಂದರೆ ನನಗೆ ನೆನಪಾಗೋದು, ನಾನು ಮೊದಲು ಸೈಕಲ್ ತಗೊಂಡ ಸಂದರ್ಭ ನಾನು ನನ್ನ ಗೆಳತಿ ಮಾತಾಡಿಕೊಂಡು ಒಂದೇ ಬಣ್ಣದ ಸೈಕಲ್ ತಗೋಬೇಕು ಅಂತ ಸೈಕಲ್ ತಗೊಂಡು ಮೊದಲು ಹೋಗಿದ್ದೆ ನನ್ನ ಗೆಳತಿ ಮನೆಗೆ ಅವಳಿಗೆ ತೋರಿಸೋದಕ್ಕೆ ಅಂತ ಹೇಳ್ತಿದ್ದಾರೆ. ಪುಷ್ಪ ಶಾನುಭಾಗ್ ಗದಗದಿಂದ, ಶುಭ ಸಂಜೆ ಮೇಡಮ್, ಸೈಕಲ್ ಬಗ್ಗೆ ಮಾಹಿತಿ ಚೆನ್ನಾಗಿದೆ, ಹಾಡುಗಳು ಸೂಪರ್ ಆಗಿದೆ. ನನಗೆ ಸೈಕಲ್ ಮೊದಲು ನಮ್ಮ ಅಣ್ಣ ಕಳಿಸಿದ್ದು ಸಮ್ಮರ್ ಹಾಲಿಡೇಸಲ್ಲಿ. ಆಮೇಲೆ ನನ್ನ ಕಡೆಯಿಂದ 5 ರೂಪಾಯಿ ಕೂಡ ಇಸ್ಕೊಂಡು ಕಳಿಸಿದ್ರು. ನನಗೀಗಲೂ ಅದು ನೆನಪಾಗತ್ತೆ. ನಾನು ಈಗಲೂ ಸೈಕ್ಲಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ, ನೀವು ಕೂಡ ಸೈಕಲ್ನ ಓಡಿಸಿ ಆರೋಗ್ಯವನ್ನು ಪಡ್ಕೊಳ್ಳಿ. ಪರಿಸರಕ್ಕೆ ಹಾಗೂ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಸನ್ಸೆಟ್ ಸುರಭಿಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ ಮಾಹಿತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಸ್ವಾತಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಸ್ಟುಡಿಯೋ ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99% ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ, ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ ಒಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಆನಂದ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ಧಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480 ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025 ಅಂಕಿಅಂಶವನ್ನು ನೀಡಿದ್ದು ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರಬಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಈಗ ಕೇಳಿ ಕಾರ್ಯಕ್ರಮ ಒಲವಿನ.

0: ಆಲಾಪ.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ, ನಾವಿದ್ದೇವೆ ಒಲವಿನ ಆಲಾಪದಲ್ಲಿ. ಇವತ್ತಿನ ಒಲವಿನ ಆಲಾಪದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಒಲವು ಎಷ್ಟು ಸುಂದರ ಅಲ್ವಾ? ಒಲವಿನ ಘಳಿಕೆಗಳನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತೀವಿ. ಮೊದಲ ಸಲ ಭೇಟಿಯಾದಂತಹ ನೆನಪು, ಮೊದಲ ಸಲ ಕೊಟ್ಟಂತಹ ಚಾಕ್ಲೇಟು, ಮೊದಲ ಸಲ ಒಟ್ಟಾಗಿ ನೋಡಿದಂತಹ ಸಿನಿಮಾ, ಮೊದಲ ಸಲ ನಾವು ಕಾಫಿ ಡೇಯಲ್ಲಿ ಕುಡಿದಂತಹ ಕಾಫಿ, ಮೊದಲ ಸಲ ಮಳೆಯಲ್ಲಿ ನೆಂದದ್ದು, ಮೊದಲ ಸಲ ಒಂದು ಊರಿಗೆ ಒಟ್ಟಾಗಿ ಹೋಗಿದ್ದು, ಮೊದಲ ಸಲ ಜಗಳ ಆಡಿದ್ದು, ಮೊದಲ ಸಲ ಸೇವ್ ಬಿಟ್ಟಿದ್ದು, ಮೊದಲ ಸಲ ನಾವು ಮನಸ್ಸು ಬಿಚ್ಚಿ ಮಾತಾಡಿ ಮನಸ್ಸಿನ ಆಸೆಗಳನ್ನೆಲ್ಲ ಕೂಡ ಭರಪೂರ ಹೇಳಿಕೊಂಡಿದ್ದು, ಹೀಗೆ ಮೊದಲು ಮೊದಲು ಮೊದಲು ಮೊದಲುಗಳನ್ನೆಲ್ಲ ಕೂಡ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಬಯಸ್ತೀವಿ ಒಲವಿನಲ್ಲಿ.

ಯಾವುದೇ ಒಂದು ಪ್ರೀತಿನಲ್ಲೂ ಕೂಡ ನಾವು ಹೇಳಿದಂತಹ ಮಾತುಗಳು ನೂರಾಗಿದ್ರೆ ಹೇಳದೆ ಉಳಿದಂತಹ ಮಾತುಗಳು ಲಕ್ಷಾಂತರ ಇರುತ್ತೆ. ಎಷ್ಟೋ ಸಲ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯನ್ನ ಮಾತುಗಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹಾಡು ಸ್ವಲ್ಪ ಮಟ್ಟಿಗೆ ಹೇಳುತ್ತೇನೋ, ಆದರೆ ನಮ್ಮ ಕೃತಿ, ನಾವು ಮಾಡುವಂತಹ ಕೆಲಸದ ಮೂಲಕ ಎಷ್ಟೋ ಬಗೆಯಲ್ಲಿ ಪ್ರೀತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇರ್ತೀವಿ, ಎಷ್ಟೋ ಬಗೆಯಲ್ಲಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಅದು ಅವರಿಗಾಗಿ ನಾವು ವಹಿಸುವಂತಹ ಕಾಳಜಿ ಇರಬಹುದು, ಮಾಡುವಂತಹ ಅಡಿಗೆ ಇರಬಹುದು, ಹೇಳಿಕೊಡುವಂತಹ ಪಾಠ ಇರಬಹುದು, ನಿನ್ನ ಜೊತೆ ನಾನಿದ್ದೀನಿ ಅಂತ ಪ್ರತಿ ಕ್ಷಣವೂ ಕೂಡ ನಿಲ್ಲುವಂತಹ ರೀತಿ ಇರಬಹುದು, ಇವೆಲ್ಲವೂ ಕೂಡ ಪ್ರೀತಿಯ ನಾನಾ ವಿಧಗಳು ಅಂತ ಹೇಳಬಹುದು, ನಾನಾ ಸ್ವರೂಪಗಳು ಅಂತ ಹೇಳಬಹುದು.

ಪ್ರೀತಿಯ ಬಗ್ಗೆ ಕವಿಗಳು ಎಷ್ಟೋ ಕವಿತೆ ಬರೆದ್ರು, ಕಥೆಗಾರರು ಕಥೆಯನ್ನು ಕೊಟ್ಟಿದ್ರು, ಹಾಗೆ ಕಾದಂಬರಿಗಳು ಕೂಡ ಬಂತು. ಮತ್ತೆ ಎಷ್ಟೋ ಹೇಳಿದ್ದೀವಿ ಅಂತಂದ್ರೂ ಕೂಡ ಏನು ಹೇಳದೇ ಇರೋದ್ರಲ್ಲೇ ಹೆಚ್ಚಿನ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಮತ್ತೆ ಪ್ರೀತಿಯಲ್ಲಿ ಬಿದ್ದವರು ಎಲ್ರಿಗೂ ಕೂಡ ಮಾತಿಗಿಂತ ಮೌನವೇ ಹೆಚ್ಚು ಪ್ರಿಯ ಅಂತ ಹೇಳಿದ್ರೆ ಈ ಮಾತನ್ನ ಒಪ್ಪೇ ಒಪ್ತಾರೆ. ಯಾಕೆಂದ್ರೆ ಆ ಮೌನದಲ್ಲೂ ಕೂಡ ಎರಡು ಹೃದಯಗಳು ಸಂವಹನ ನಡೆಸಿರುತ್ತೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳೋಕೆ ಆಗದೆ ಇರುವಂತ ಹತ್ತು ಹಲವು ಭಾವಗಳನ್ನ ಒಂದೇ ಒಂದು ಕಣ್ಣೋಟ ದಾಟಿಸಿರುತ್ತೆ. ಒಂದು ಬೆಚ್ಚನೆಯ ಕೈ ಹಿಡಿತ ಎಲ್ಲವನ್ನು ಕೂಡ ಹೇಳಿಬಿಟ್ಟಿರುತ್ತೆ. ಈ ಬಗೆಯ ಹೇಳುವಿಕೆಯೂ ಕೂಡ ಎಷ್ಟು ಚಂದ ಅಲ್ವಾ ಪ್ರೀತಿಯಲ್ಲಿ?

ಪ್ರೀತಿಯ ಬಗ್ಗೆ ಕವಿಗಳು ಎಷ್ಟೋ ಕವಿತೆ ಬರೆದ್ರು, ಕಥೆಗಾರರು ಕಥೆಯನ್ನು ಕೊಟ್ಟಿದ್ರು, ಹಾಗೆ ಕಾದಂಬರಿಗಳು ಕೂಡ ಬಂತು. ಮತ್ತೆ ಎಷ್ಟೋ ಹೇಳಿದ್ದೀವಿ ಅಂತಂದ್ರೂ ಕೂಡ ಏನೂ ಹೇಳದೆ ಇರೋದ್ರಲ್ಲೇ ಹೆಚ್ಚಿನ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಮತ್ತೆ ಪ್ರೀತಿಯಲ್ಲಿ ಬಿದ್ದವರು ಎಲ್ರಿಗೂ ಕೂಡ ಮಾತಿಗಿಂತ ಮೌನವೇ ಹೆಚ್ಚು ಪ್ರಿಯ ಅಂತ ಹೇಳಿದ್ರೆ ಈ ಮಾತನ್ನು ಒಪ್ಪೇ ಒಪ್ತಾರೆ. ಯಾಕೆಂದರೆ ಆ ಮೌನದಲ್ಲೂ ಕೂಡ ಎರಡು ಹೃದಯಗಳು ಸಂವಹನ ನಡೆಸಿರುತ್ತೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳೋಕೆ ಆಗದೆ ಇರುವಂಥ ಹತ್ತು ಹಲವು ಭಾವಗಳನ್ನು ಒಂದೇ ಒಂದು ಕಣ್ಣೋಟ ದಾಟಿಸಿರುತ್ತೆ. ಒಂದು ಬೆಚ್ಚನೆಯ ಕೈ ಹಿಡಿತ ಎಲ್ಲವನ್ನು ಕೂಡ ಹೇಳಿಬಿಟ್ಟಿರುತ್ತೆ. ಈ ಬಗೆಯ ಹೇಳುವಿಕೆಯೂ ಕೂಡ ಎಷ್ಟು ಚಂದ ಅಲ್ವಾ ಪ್ರೀತಿಯಲ್ಲಿ?

ಪ್ರೇಮದ ಬಗ್ಗೆ ಮಾತಾಡೋಕೆ ಹೋದ್ರೆ ಮಾತುಗಳಿಗಿಂತ ಒಂದೊಂದು ಘಟನೆಗಳು ನೆನಪಾಗ್ತಾ ಹೋಗುತ್ತೆ. ನಿಮಗೂ ಕೂಡ ಅಂತಹ ಘಟನೆಗಳು ಇರಬಹುದು, ಖಂಡಿತವಾಗ್ಲೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕವರಬಿಲ್ಲು. ಸಮಯ 8:45 ಆಗ್ತಾ ಇದೆ. ಈಗ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ನಮಸ್ಕಾರ, ಆಕಾಶವಾಣಿ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ಕೇಂದ್ರೀಯ ಮಂತ್ರಿಮಂಡಲ್ ನೇ ಭಾರತೀಯ ವಿಮಾನನ ಕಂಪನಿಯೋ ಕಿ ಸಹಾಯತಾ ಕೆ ಲಿಯೇ 10,000 ಕರೋಡ್ ರೂಪಾಯಿ ಕೆ ವಿಮಾನನ ಇಂಧನ ಸ್ಥಿರತಾ ಕೋಶ ಕೋ ಮಂಜೂರಿ ದಿ. ದಿಲ್ಲಿ ಎನ್ಸಿಆರ್ ಕ್ಷೇತ್ರ ಮೇ ಪುರಾಣೆ ಟ್ರಕೋ ಔರ್ ಬಸೋ ಕೋ ನಯ ವಾಹನೋ ಸೇ ಬದಲನೆ ಕೆ ಲಿಯೇ ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರ ಯೋಜನಾ ಬೋರ್ಡ್ ಕೋ ಭೀ ಸ್ವೀಕೃತಿ ಮಿಲಿ. ಪಶ್ಚಿಮ ಬಂಗಾಳ ಮೇ ತೃಣಮೂಲ ಕಾಂಗ್ರೆಸ್ ನೇ ನಿಷ್ಕಾಸಿತ ವಿಧಾಯಕ ಋತುವ್ರತ ಬ್ಯಾನರ್ಜಿ ಕೋ ರಾಜ್ಯ ವಿಧಾನಸಭಾ ಮೇ ವಿಪಕ್ಷ ಕಾ ನೇತಾ ನಿಯುಕ್ತ ಕಿಯಾ ಗಯಾ. ಕಾಂಗ್ರೆಸ್ ನೇತಾ ಡಿ ಕೆ ಶಿವ್ ಕುಮಾರ್ ನೇ ಕರ್ನಾಟಕ ಕೆ 25ವೇ ಮುಖ್ಯಮಂತ್ರಿ ಕೆ ರೂಪ ಮೇ ಶಪಥ ಲಿ. ಜಿ ಪರಮೇಶ್ವರ್ ನೇ ಉಪ ಮುಖ್ಯಮಂತ್ರಿ ಪದ ಕಿ ಔರ್ 12 ವಿಧಾಯಕೋ ನೇ ಕ್ಯಾಬಿನೆಟ್ ಮಂತ್ರಿ ಪದ ಕಿ ಶಪಥ ಲಿ. ದಿಲ್ಲಿ ಕೆ ಮಾಲವೀಯ ನಗರ ಮೇ ಭೀಷಣ ಆಗ ಮೇ 21 ಲೋಗೋ ಕಿ ಮೌತ್. ಪೊಲೀಸ್ ನೇ ಗೈರ್ ಇರಾದತನ್ ಹತ್ಯಾ ಕೆ ಆರೋಪ ಮೇ ಪ್ರಾಥಮಿಕಿ ದರ್ಜ ಕಿ. ಮೌಸಮ ವಿಭಾಗ ನೇ ಕಲ್ ಕೇರಳಂ ಔರ್ ಮಾಹೆ ಮೇ ತೇಜ್ ವರ್ಷಾ ಕಿ ಚೇತಾವನಿ ದಿ. ಔರ್ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಮೇ ಆಯುಷ್ ಶೆಟ್ಟಿ ಚೀನ್ ಕೆ ವೆಂಗ್ ಹೊಂಗ್ ಯಾಂಗ್ ಕೋ ಹರಾಕರ್ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಮೇ ಪಹುಂಚೆ. ಅಬ್ ಸಮಾಚಾರ ವಿಸ್ತಾರ ಸೇ. ಕೇಂದ್ರೀಯ ಮಂತ್ರಿಮಂಡಲ್ ನೇ ವಿಮಾನನ ಇಂಧನ್ ಕಿ ಕೀಮತೋ ಕೋ ಸ್ಥಿರ ರಖನೆ ಕೆ ಲಿಯೇ ತೇಲ್ ವಿಪಣನ್ ಕಂಪನಿಯೋ ಕೋ 10,000 ಕರೋಡ್ ರೂಪಾಯಿ ಕಿ ಏಕ್ ಮುಷ್ತ ಬಜೆಟೀಯ ಸಹಾಯತಾ ದೇನೆ ಕಾ ನಿರ್ಣಯ ಲಿಯಾ ಹೈ. ನಯಿ ದಿಲ್ಲಿ ಮೇ ಮಂತ್ರಿಮಂಡಲ್ ಕಿ ಬೈಠಕ್ ಕೆ ಬಾದ್ ಸೂಚನಾ ಔರ್ ಪ್ರಸಾರಣ ಮಂತ್ರಿ ಅಶ್ವನಿ ವೈಷ್ಣವ್ ನೇ ಕಹಾ ಕಿ ಭಾರತೀಯ ವಿಮಾನನ ಕಂಪನಿಯೋ ಕಿ ಸಹಾಯತಾ ಕೆ ಲಿಯೇ ಯೇ ಆತ್ಮ ನಿರ್ಭರ್ ಕೋಶ 36 ಮಹೀನೆ ಕೆ ಲಿಯೇ ಲಾಗೂ ರಹೇಗಾ.
3: ಎಟಿಎಫ್ ಪ್ರೈಸ್ ಸ್ಟೆಬಿಲೈಜೇಷನ್ ಫಂಡ್ ಮೇ ಏಕ್ ಸೆಲ್ಫ್ ಸಸ್ಟೇನಿಂಗ್ ರಿವಾಲ್ವಿಂಗ್ ಫಂಡ್ ಬನಾಯಾ ಗಯಾ. ಎಟಿಎಫ್ ಪ್ರೈಸ್ ಫಾರ್ ದಿ ಏರ್ಲೈನ್ ಕ್ಯಾರಿಯರ್ಸ್ ಹೂ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಉನ್ಕೋ ಏಕ್ ಸ್ಟೇಬಲ್ ಎಟಿಎಫ್ ಪ್ರೈಸ್ ಅಭಿ ಕರೆಂಟ್ ಕ್ರೈಸಿಸ್ ಕೆ ದೌರಾನ್ ಮಿಲೇಗಾ. ಇಸ್ಸೇ ಹಮಾರೆ ಎಂಟೈರ್ ಏವಿಯೇಷನ್ ಸೆಕ್ಟರ್ ಮೇ ಕರೀಬ್ 70 ಲಾಖ್ ಸೇ ಅಧಿಕ ಜೋ ಜಾಬ್ಸ್ ಹೈ ಜಿನ್ಕೆ ಊಪರ್ ಇಂಪ್ಯಾಕ್ಟ್ ಪಡ್ನಾ ಆರಂಭ ಹೋನೆ ಲಗಾ ಥಾ ಬಿಕಾಸ್ ಆಫ್ ದಿ ಸ್ಟ್ರೆಸ್ ಇನ್ ದಿ ಸೆಕ್ಟರ್ ವೋ ಇಸ್ಸೇ ಸಿಗ್ನಿಫಿಕೆಂಟ್ಲಿ ಮಿಟಿಗೇಟ್ ಹೋಗಾ.
2: ಮಂತ್ರಿಮಂಡಲ್ ನೇ ದಿಲ್ಲಿ ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರ ಮೇ ಪುರಾಣೆ ಟ್ರಕೋ ಔರ್ ಬಸೋ ಕೋ ನಯ ವಾಹನೋ ಸೇ ಬದಲನೆ ಕೆ ಲಿಯೇ ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರ ಯೋಜನಾ ಬೋರ್ಡ್ ಕೋ ಸಹಾಯತಾ ಪ್ರದಾನ್ ಕರ್ನೆ ಕಿ ಯೋಜನಾ ಕೋ ಭೀ ಮಂಜೂರಿ ದಿ ಹೈ. ಶ್ರೀ ವೈಷ್ಣವ್ ನೇ ಬತಾಯಾ ಕಿ ಯೋಜನಾ ಕೆ ಅಂತರ್ಗತ್ ಲಗ್ಭಗ್ 2 ಲಾಖ್ ಟ್ರಕ್ ಔರ್ 16,000 ಬಸೆ BS6 ಯಾ ಇಲೆಕ್ಟ್ರಿಕ್ ವಾಹನೋ ಸೇ ಬದಲಿ ಜಾಯೆಂಗಿ.
3: ದಿಲ್ಲಿ ಕೆ ಪೊಲ್ಯೂಷನ್ ಕೋ ರೋಕ್ನೆ ಕೆ ಲಿಯೇ ಲಗಾತಾರ್ ಕೈ ಸ್ಟೆಪ್ಸ್ ಲಿಯೆ ಜಾ ರಹೆ ಹೈ. ಉನ್ ಸ್ಟೆಪ್ಸ್ ಮೇ ಏಕ್ ಬಹುತ್ ಬಡಾ ನಿರ್ಣಯ ಲಿಯಾ ಗಯಾ ಕಿ ಜೋ 40% ಕಾಂಟ್ರಿಬ್ಯೂಷನ್ ಹೈ ಪಾರ್ಟಿಕ್ಯುಲೇಟ್ ಮಟೀರಿಯಲ್ ಕಾ ವೋ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಕೆ ಕಾರಣ ಆತಾ ಹೈ. ಔರ್ ಉಸ್ ಟ್ರಾನ್ಸ್ಪೋರ್ಟೇಷನ್ ಮೇ ಜೋ ಸಬ್ಸೆ ಬಡಾ ಕಾಂಟ್ರಿಬ್ಯೂಟರ್ ಹೈ ಹೆವಿ ಟ್ರಕ್ಸ್ ಔರ್ ಬಸಸ್ ಪುರಾನಿ ಟ್ರಕ್ ಔರ್ ಬಸೋ ಕೋ ರಿಪ್ಲೇಸ್ ಕರ್ನೆ ಕಾ ಇಸ್ಮೇ ಫೈಸಲಾ ಲಿಯಾ ಗಯಾ.
2: ಮಂತ್ರಿಮಂಡಲ್ ಕಿ ಆರ್ಥಿಕ ಕಾರ್ಯ ಸಮಿತಿ ನೇ ಒಡಿಶಾ ಮೇ ರಾಮೇಶ್ವರ್ ಸೇ ಪಾರಾದೀಪ್ ತಕ್ 163 ಕಿಲೋಮೀಟರ್ ಸೇ ಅಧಿಕ ಲಂಬೆ ತಟೀಯ ರಾಜಮಾರ್ಗ ಕೆ ನಿರ್ಮಾಣ ಕೋ ಭೀ ಮಂಜೂರಿ ದಿ ಹೈ. ಇಸ್ ಪರಿಯೋಜನಾ ಕಿ ಕುಲ್ ಲಾಗತ್ 830 ಕರೋಡ್ ರೂಪಾಯಿ ಸೇ ಅಧಿಕ ಹೋಗಿ. ಶ್ರೀ ವೈಷ್ಣವ್ ನೇ ಬತಾಯಾ ಕಿ ಇಸ್ಸೇ ರಾಮೇಶ್ವರ್ ಔರ್ ಪಾರಾದೀಪ್ ಕೆ ಬೀಚ್ ಯಾತ್ರಾ ಕಾ ಸಮಯ ಘಟ್ ಕರ್ ಲಗ್ಭಗ್ 2.5 ಘಂಟೆ ಕಮ್ ಹೋ ಜಾಯೆಗಾ.
3: ಒಡಿಶಾ ಮೇ ಕೋಸ್ಟಲ್ ಹೈವೇ ಜೋ ಸ್ಟೇಟ್ ಕಿ ಬಹುತ್ ಲಂಬೆ ಸಮಯ ಸೇ ಏಕ್ ಡಿಮಾಂಡ್ ರಹಿ ಹೈ ಬಿಕಾಸ್ ಕೋಸ್ಟಲ್ ಏರಿಯಾಸ್ ಕಾ ಬಾರ್ ಬಾರ್ ಸೈಕ್ಲೋನ್ ಸೇ ಇಂಪ್ಯಾಕ್ಟ್ ಹೋನಾ. ಕೋಸ್ಟಲ್ ಆಕ್ಟಿವಿಟೀಸ್ ಜೋ ಹೈ ಫಿಶಿಂಗ್ ಹೋ ಪಾನ್ ಕಿ ಖೇತಿ ಹೋ ಧಾನ್ ಕಿ ಖೇತಿ ಹೋ ಕೈ ತರಹ ಕೆ ಇಕನಾಮಿಕ್ ಆಕ್ಟಿವಿಟೀಸ್ ಹೈ ಔರ್ ಸಾಥ್ ಹಿ ಸಾಥ್ ಜೋ ಟೂರಿಸಮ್ ಔರ್ ಶ್ರದ್ಧಾ ಕೆ ಬಡೆ ಕೇಂದ್ರ ಹೈ ಜೈಸೆ ಪುರಿ ಹೋ ಗಯಾ ಚಿಲಿಕಾ ಹೋ ಗಯಾ ಇನ್ ಸಬ್ ಕಿ ಕನೆಕ್ಟಿವಿಟಿ ಅಲಾಂಗ್ ದಿ ಕೋಸ್ಟ್ ಕೈಸೆ ಹೋ ಯೇ ಏಕ್ ಲಂಬೆ ಟೈಮ್ ಸೇ ಒಡಿಶಾ ಕಿ ಡಿಮಾಂಡ್ ರಹಿ ಹೈ ತೋ ಇಸ್ ಡಿಮಾಂಡ್ ಕೋ ಆಜ್ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೇ ಕ್ಯಾಬಿನೆಟ್ ಮೇ ಅಪ್ರೂವ್ ಕಿಯಾ.
2: ಮಂತ್ರಿಮಂಡಲ್ ನೇ ಬಿಹಾರ್ ಮೇ ರಾಷ್ಟ್ರೀಯ ರಾಜಮಾರ್ಗ 31 ಔರ್ 231 ಕೆ ಖಗಡಿಯಾ ಪೂರ್ಣಿಯಾ ಖಂಡ್ ಕೋ 4 ಲೇನ್ ಕರ್ನೆ ಕೋ ಭೀ ಮಂಜೂರಿ ದಿ ಹೈ. ಇಸ್ಕಿ ಲಾಗತ್ 3,936 ಕರೋಡ್ ರೂಪಾಯಿ ಸೇ ಅಧಿಕ ಹೋಗಿ. ಯೇ ಸಮಾಚಾರ ಆಕಾಶವಾಣಿ ಸೇ ಪ್ರಸಾರಿತ ಕಿಯೇ ಜಾ ರಹೇ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ಸ್ವಾಗತ ಸುಕೂನ್ ಕೆ ಪಾಲ್ ಕಾರ್ಯಕ್ರಮಕ್ಕೆ. ಮೊದಲ ಗೀತೆ ಮೂಡಿ ಬರ್ತಿದೆ ಸಂಗಮ್ ಚಿತ್ರದಿಂದ. ಮುಕೇಶ್ ಹಾಗೂ ವೈಜಯಂತಿ ಮಾಲಾ ಈ ಗೀತೆಯನ್ನು ಹಾಡಿದ್ದಾರೆ.

ಸುಕುನ್ ಕೆ ಪಾಲ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತದೆ. ಸುಮನ್ ಕಲ್ಯಾಣ್ಪುರ್ ಹಾಗೂ ಮೊಹಮ್ಮದ್ ರಫಿ ಈ ಹಾಡನ್ನು ಹಾಡಿದರೆ ಆರ್ ಕೃಷ್ಣಾರವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ.

ಸುಕುನ್ ಕೇಪಾಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಅಂಜನಪ್ಪ ಇನ್ ಮಲ್ಮಾಚನಹಳ್ಳಿ ಸಿದ್ಲಘಟ್ಟದಿಂದ ಹಾಡುಗಳು ಸೂಪರ್ ಆಗಿದೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ, ಕಿಶನ್ ರೋಷನ್ ಶುಭಾರಾಣಿ ಹನುಮಂತೇಗೌಡ ಹಳ್ಳಿ ತಾಲೂಕು ಮಳವಳ್ಳಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಅಮೋಘವಾಗಿದೆ ಅಂತಿದ್ದಾರೆ. ಹಾಗೆಯೇ ಉಮೇಶ್ ಸಿರಿಗೆರೆ ಅವರು ಇಂದಿನ ಕೆಲವು ಹಳೆಯ ಹಿಂದಿ ಅಪರೂಪದ ಸುಮಧುರ ಗೀತೆ ಅಂದು ನಮ್ಮ ಬಾಲ್ಯದಲ್ಲಿ ಅಜ್ಜ ಅಜ್ಜಿ ಮುಂಬೈನ ವಿವಿಧ ಭಾರತಿ ಹಾಗೂ ಶ್ರೀಲಂಕಾ ರೇಡಿಯೋ ಸ್ಟೇಷನ್ಗಳಿಂದ ಕೇಳಿ ಆನಂದಿಸುತ್ತಿದ್ದ ನೆನಪು ಇಂದು ಈ ಹಾಡುಗಳ ಮೂಲಕ ನಮ್ಮ ಅಜ್ಜ ಅಜ್ಜಿಯವರು ನೇರವಾಗಿ ಭೇಟಿ ಮಾಡಿಸಿದ ಅನುಭವ ಆಯಿತು, ಥ್ಯಾಂಕ್ ಯು ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಸಹಿರ್ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ. ಲತಾ ಮಂಗೇಶ್ಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ಸ್ವಾಗತ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಈ ಕನಸಿನ ಲೋಕ ಇವತ್ತಿನ ವಿಷಯ ಏನು ಗೊತ್ತಾ? ಜೂನ್ ಶುರುವಾಗೇ ಹೋಯಿತು. ಸೊ ಎಲ್ಲ ಮಕ್ಕಳಿಗೆ ಸ್ಕೂಲ್ ಶುರುವಾಗಿರುತ್ತೆ, ಕೆಲವ್ರಿಗೆ ಕಾಲೇಜ್ ಶುರುವಾಗಿರುತ್ತೆ, ಅಥವಾ ಇನ್ನು ಕೆಲವ್ರಿಗೆ ಏನೋ ಒಂದು ಅವರ ಎಜುಕೇಷನ್ ಕ್ಲಾಸಸ್ಗಳು ಶುರುವಾಗಿರುತ್ತೆ. ನೀವೆಲ್ಲ ಅಥವಾ ನಾವೆಲ್ಲ ಬಾಲ್ಯದಲ್ಲಿ ಸ್ಕೂಲ್ ಶುರುವಾದ ತಕ್ಷಣ ಏನು ಮಾಡ್ತಾ ಇದ್ವಿ? ಎಷ್ಟೋ ಸಲ ಎಷ್ಟೋ ಜನ ಒಂದು 70s 80s 90s ಅಟ್ಲೀಸ್ಟ್ 10-2000 ತನಕದ ಮಕ್ಕಳು ಕೂಡ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಯೂಸ್ ಮಾಡಿ ಗೊತ್ತಿರುತ್ತೆ, ಬಳಕೆ ಮಾಡಿ ಗೊತ್ತಿರುತ್ತೆ. ಸ್ಕೂಲ್ ಶುರುವಾಯಿತು ಅಂದರೆ ಇವಾಗಿನ ಥರ ಸೀಸ್ನಲ್ ಶಾಪಿಂಗ್ ಅಂತ ಏನೂ ಮಾಡಲ್ಲ. ಸ್ಕೂಲ್ ಶುರುವಾದ ತಕ್ಷಣ ಇವಾಗಿನ ಮಕ್ಕಳಿಗೆ ಹೊಸ ಬ್ಯಾಗು, ಹೊಸ ಬಟ್ಟೆ, ಹೊಸ ಶೂಸ್, ಹೊಸ ಯೂನಿಫಾರ್ಮ್, ಎಲ್ಲದೂ ಹೊಸದೇನೆ. ಆದರೆ ಮುಂಚೆ ಹೀಗಿರ್ತಾ ಇರಲಿಲ್ಲ. ಪ್ರತಿಯೊಂದನ್ನೂ ನಾವು ಸೆಕೆಂಡ್ ಹ್ಯಾಂಡ್ ಅಂತ ಯೂಸ್ ಮಾಡ್ತಾ ಇದ್ವಿ. ಅಂದರೆ ಅಕ್ಕನೋ ಅಣ್ಣನೋ ಇನ್ಯಾರೋ ಪಕ್ಕದ ಮನೆಯವರು, ಕಸಿನ್ಸ್ ಅವರು, ರಿಲೇಟಿವ್ಸ್ ಯಾರೋ ಬಳಸಿರೋ ಬ್ಯಾಗ್ಗಳು ನಮಗೆ ಸಿಗ್ತಾ ಇತ್ತು, ಯೂನಿಫಾರ್ಮ್ ಸಿಗ್ತಾ ಇತ್ತು, ಬುಕ್ಕು, ಶೂಸು, ಪ್ರತಿಯೊಂದು ಕೂಡ ನಾವು ಸೆಕೆಂಡ್ ಹ್ಯಾಂಡ್ ಬಳಸ್ತಾ ಇದ್ವಿ. ಆಗ ಅದಕ್ಕೆ ಏನೋ ಒಂಥರ ಶೇಮ್ ಅಂತ ಅನಿಸ್ತಾ ಇರಲಿಲ್ಲ, ತುಂಬ ಖುಷಿಯಿಂದ

ಯಾರ ವಸ್ತು ಆದ್ರೂ ತುಂಬ ಸಿಕ್ಕಾಪಟ್ಟೆ ಅದನ್ನು ಖುಷಿಯಿಂದ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಜೂನ್ ಸ್ಕೂಲ್ ಶುರುವಾಗಿದ್ದ ತಕ್ಷಣ ಯಾರ ಒಂದು ವಸ್ತುವನ್ನು ಬಳಸ್ತಾ ಇದ್ರಿ? ಅಕ್ಕಂದೋ ಅಣ್ಣಂದೋ ಚಿಕ್ಕಪ್ಪನ ಮಕ್ಕಳಿಂದೋ ಯಾರ ಮಕ್ಕಳು ಯಾರ ಒಂದು ವಸ್ತುವನ್ನು ಬಳಸಿ ಬಳಕೆ ಮಾಡಿ ಆ ಒಂದು ನೆನಪು ಇವತ್ತಿಗೂ ನಿಮಗೆ ಹಚ್ಚ ಹಸಿರಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ, ಅದನ್ನು ಇವತ್ತು ಶೇರ್ ಮಾಡ್ಕೊಳ್ಳಿ. ಯಾವ ವಸ್ತುವನ್ನು ಸೆಕೆಂಡ್ ಹ್ಯಾಂಡ್ ಆಗಿ ನಿಮ್ಮ ಜೀವನದಲ್ಲಿ ಬಳಕೆ ಮಾಡಿದ್ದೀರಾ? ಅಥವಾ ಇವತ್ತಿಗೂ ಸೆಕೆಂಡ್ ಹ್ಯಾಂಡ್ ಅಂದರೆ ಮೂಗು ಮುರಿತೀರಾ, ಹೊಸದೇ ಬೇಕು ಅಂತ ಹೋಗ್ತೀರಾ? ಹೇಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮನದ ಮಾತನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9408090103 ಅಂತ ಹೇಳ್ತಾ ಮೊದಲ ಗೀತೆ ಮೂಡಿ ಬರ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದಿಂದ ಆಶಾ ಭಟ್ರವರ ಧ್ವನಿಯಲ್ಲಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಬಾಲ್ಯದ ನೆನಪುಗಳು ಹೇಗಿತ್ತು, ಸ್ಕೂಲ್ ಶುರುವಾದಾಗಿನ ಸಂಭ್ರಮ ಸಡಗರ, ಅದರಲ್ಲೂ ನಮ್ಗೆ ಹೊಸದೇ ಆಗಬೇಕು ಅಂತ ಏನಿರ್ತಿರಲಿಲ್ಲ, ಬೇರೆಯವರ ಒಂದು ಸೆಕೆಂಡ್ ಹ್ಯಾಂಡ್ ವಸ್ತುವನ್ನು ಖುಷಿಪಟ್ಟು ಹಾಕ್ಕೊಳ್ಳುವಂತಹ ಮನೋಭಾವ ಮುಗ್ಧತೆ ಆ ಒಂದು ವಯಸ್ಸಿನಲ್ಲಿ ಇರ್ತಾ ಇತ್ತು. ಮುಂಚೆ ಅವಿಭಕ್ತ ಕುಟುಂಬ ಇರ್ತಾ ಇತ್ತು, ಮನೆ ತುಂಬ ಜನ, ಸೊ ಆರ್ಥಿಕವಾಗಿ ಕೂಡ ತಂದೆ ತಾಯಂದರು ಅಷ್ಟೊಂದು ಸಬಲರಾಗಿರ್ತಾ ಇರಲಿಲ್ಲ. ಹಾಗಾಗಿ ಅಕ್ಕ ಅಣ್ಣ ತಂಗಿ ತಮ್ಮ ಹೀಗೆ ಎಲ್ಲರೂ ಪ್ರತಿಯೊಂದು ವಸ್ತುವನ್ನು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ಸೊ ಸಾಕಷ್ಟು ಜನ ಅವರ ಬಾಲ್ಯದ ನೆನಪಿನ ಲೋಕಕ್ಕೆ ಹೋಗಿ ಅಲ್ಲಿಂದ ಅಕ್ಷರಗಳನ್ನು ಹೆಕ್ಕಿ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಧಾರವಾಡದಿಂದ ಮಾನಸ ಅವರು, ನನಗೆ ಸೆಕೆಂಡ್ ಹ್ಯಾಂಡ್ ಇಷ್ಟ ಇಲ್ಲ, ಎಲ್ಲ ಫಸ್ಟ್ ಅಂದ್ರೇ ಇಷ್ಟ ಅಂತ ಸಂದೇಶ ಕಳಿಸಿದ್ದಾರೆ. ಅದಿತಿ ಅತರ್ ಮೋಹನ್ ಊರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಎಲ್ಲದ ಗುಂಡಿಯಿಂದ, ನಾವು ಚಿಕ್ಕವರಿದ್ದಾಗ ನಮಗೆ ನಮ್ಮ ಅಣ್ಣಂದಿರ ಪುಸ್ತಕಗಳು ಇಲ್ಲವೇ, ಊರಲ್ಲಿ ಇರೋ ನಮ್ಮ ಸೀನಿಯರ್ಸ್ಗಳ ಪುಸ್ತಕಗಳನ್ನು ಅರ್ಧ ಬೆಲೆಗೆ ಕೊಂಡ್ಕೊಳ್ತಾ ಇದ್ವಿ. ಅಲ್ಲದೆ ಎಲ್ಲ ನೋಟ್ ಪುಸ್ತಕಗಳಲ್ಲಿ ಉಳಿದ ಎಲ್ಲ ಖಾಲಿ ಬರೆಯದ ಪುಟಗಳನ್ನು ಒಟ್ಟಿಗೆ ಸೇರಿಸಿ ಒಂದು ತಪ್ಪನೆಯ ಕಚ್ಚಾ ನೋಟ್ಬುಕ್ ಮಾಡಿ ಎಲ್ಲ ವಿಷಯಗಳನ್ನು ಅದರಲ್ಲಿ ನೋಟ್ಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಅದು ಎಷ್ಟೋ ಜನ ಆಗಿನ ತಂದೆ ತಾಯಂದರು ಈಗಲೂ ಕೂಡ ಅದನ್ನು ಮಾಡ್ತಾರೆ. ಮಕ್ಕಳಲ್ಲಿ ಲಾಸ್ಟ್ ಇಯರ್ ಪುಸ್ತಕಗಳಲ್ಲಿ ಒಂದಷ್ಟು ಪೇಜಸ್ ಉಳಿದಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಒಂದು ಬುಕ್ ಬೈಂಡ್ ಮಾಡಿ ಅದನ್ನು ಅವರು ರಫ್ ಆಗಿ ಯೂಸ್ ಮಾಡ್ತಾರೆ.

ಎಷ್ಟೋ ಕಡೆ ಅದನ್ನು ಮಾಡ್ತಾರೆ. ಬಟ್ ಕೆಲವರು ಇರಲಿ ಬಿಡು, ಹೊಸ ತಗೊಂಡ್ರಾಯ್ತು ಅಂತ ಹೇಳಿ ಹೊಸದು ಕೊಡ್ಸೋರು ಕೂಡ ಇದ್ದಾರೆ. ಅಂದಿನ ದಿನಗಳು ಅತ್ಯಂತ ಸಂತಸದ ದಿನಗಳಾಗಿತ್ತು. ನಾನು ಗೆಳೆಯರಿಂದ ಅರ್ಧ ಬೆಲೆಗೆ ಹಳೆ ಪುಸ್ತಕಗಳನ್ನು ಕೊಂಡು ಓದುವಾಗ ತುಂಬ ಖುಷಿಯಾಗ್ತಿತ್ತು ಅಂತಿರೋದು ಕೆ ನಾಗರಾಜ್ ನಂಗಲಿಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನಿ ಅವರು, ನಾನು 80ರ ದಶಕದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಓದ್ತಿದ್ದಾಗ ಸೆಕೆಂಡ್ ಹ್ಯಾಂಡ್ ಪಠ್ಯಪುಸ್ತಕ ಖರೀದಿ ಮಾಡಿ ಓದ್ತಾ ಇದ್ದೆ. ಆ ಹಳೆಯ ನೆನಪು ಇವತ್ತು ಮತ್ತೆ ಮರುಕಳಿಸಿದೆ ಅಂತ ಹೇಳ್ತಿದ್ದಾರೆ. ಅನುಷಾ ಅವರು ಈಗ ಊರಲ್ಲಿರೋ ಗೆಳೆಯ ಕೂಡ ಇದೇ ವಿಚಾರ ಮಾತಾಡ್ತಾ ಇದ್ರು. ಇಲ್ಲೂ ಕೂಡ ಇದೇ ವಿಷಯ ಚೆನ್ನಾಗಿದೆ, ನನಗಂತೂ ಹೊಸದೇ ತಗೋತಾ ಇದ್ದೆ, ನಮ್ಮ ಸೀನಿಯರ್ ಅಕ್ಕ ಕೊಡ್ತಿದ್ದ ವಸ್ತುಗಳೆಲ್ಲ ಮನೇಲಿಟ್ಟು ನಾನು ಯೂಸ್ ಮಾಡಿದ ಬಳಿಕ ಹಳೆದು ಹೊಸದು ಎಲ್ಲದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ. ಚಂದ್ರಶೇಖರ್ನ ಜೀವನ್ ಬಿಬಾ ನಗರ ದಾವಣಗೆರೆಯಿಂದ ನಾನು ಶಾಲೆಗೆ ಹೋಗಬೇಕಾದಾಗ ನಮ್ಮ ಸ್ನೇಹಿತರ ಹಳೆಯ ಬುಕ್ಸ್ ಅಂದರೆ ಸೀನಿಯರ್ ಹುಡುಗರ ತೇರ್ಗಡೆ ಆದ ಪುಸ್ತಕಗಳನ್ನು ತಗೊಂಡು ಹೋಗ್ತಿದ್ದೆ. ನನ್ನ ಸ್ನೇಹಿತನ ಯೂನಿಫಾರ್ಮ್ ಉಪಯೋಗಿಸ್ತಾ ಇದ್ದೆ. ಅಂದಿನ ದಿನಗಳು ತುಂಬ ಕಠಿಣವಾಗಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ. ಯಾಕೆ ಗೊತ್ತಾ, ಈಗ ಕಲರ್ ಕಲರ್ ಬೈಂಡಿಂಗ್ ಎಲ್ಲ ಬರ್ತಾ ಇದೆ ಪುಸ್ತಕಕ್ಕೆ, ಆದರೆ ಮುಂಚಿನ ದಿನಗಳಲ್ಲಿ ಎಷ್ಟೋ ಜನ ಕ್ಯಾಲೆಂಡರ್ನ ಬೈಂಡಾಗಿ ಯೂಸ್ ಮಾಡ್ತಾಯಿದ್ರು, ಅಥವಾ ಮನೇಲಿ ಬರುವಂತಹ ನ್ಯೂಸ್ ಪೇಪರ್ಗಳನ್ನೇ ಬೈಂಡಾಗಿ ಬಳಕೆ ಮಾಡ್ತಾಯಿದ್ರು. ಹೀಗೆ ಸಾಕಷ್ಟು ಜನ ಸೆಕೆಂಡ್ ಹ್ಯಾಂಡ್ ಅನ್ನೋ ಪದನೇ ಆವಾಗ ಇರಲಿಲ್ಲ. ಅದು ಸೆಕೆಂಡ್ ಹ್ಯಾಂಡ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ತೀವಿ, ಆದರೆ ಆಗಿನ ಟೈಮ್ನಲ್ಲಿ ಅದು ಅಕ್ಕ ಅಣ್ಣ ಯಾರ್ದಾದ್ರೂ ದೊಡ್ಡವ್ರದ್ದು ವಸ್ತು, ಅವ್ರು ಬಳಕೆ ಮಾಡಿ ಆ ವಸ್ತು ಇನ್ನೂ ಮತ್ತೆ ಮರುಬಳಕೆ ಮಾಡುವಂಥ ಕಂಡೀಷ್ನಲ್ಲಿ ಇದ್ದರೆ ಅದು ನಮಗೆ ಹೊಸದು ಅನ್ನೋ ಥರನೇ ಫೀಲ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದ್ದಿದ್ದ ವಯಸ್ಸು ಹೇಚು ಆ ಒಂದು ಸಮಯ. ಸೊ ನಿಮಗೇನನ್ಸುತ್ತೆ, ನಿಮ್ಮ ಬಾಲ್ಯದ ದಿನಗಳಲ್ಲಿ ಸ್ಕೂಲ್ ಶುರುವಾದಾಗಿನ ನಿಮ್ಮ ಸಂಭ್ರಮ ಹೇಗಿತ್ತು, ಏನೇನು ಮಾಡ್ತಾಯಿದ್ರಿ, ಪ್ರತಿಯೊಂದನ್ನು ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ವಾರ ವಾರದಿಂದ ನವ್ಯ ಅವ್ರು ಹೇಳ್ತಿದ್ದಾರೆ, 2000 ಇಸ್ವಿ ಮುಂಚೆ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬರೇ ದುಡಿತಾ ಇದ್ದ ಅವಾಗಿನ ಪರಿಸ್ಥಿತಿಯಲ್ಲಿ ಬಟ್ಟೆಯನ್ನು ಇವಾಗಿನ ವಾಟ್ಸಪ್ ಮೆಸೇಜಸ್ ಶೇರ್ ಮಾಡೋ ಹಾಗೆ ಬಟ್ಟೆಯನ್ನು ಹಂಚಿ ಹಾಕಿಕೊಳ್ತಾ ಇದ್ವಿ, ಈಗಿನ ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅನಂತಮೂರ್ತಿಯವರು ಶೃಂಗೇರಿಯಿಂದ ನಾನು ಓದುವಾಗ ನನಗೆ ನನ್ನ ಸ್ನೇಹಿತ ತಾನು ಓದಿದ ಪುಸ್ತಕ ಕೊಡ್ತಾ ಇದ್ದ, ನಾನು ಆ ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ಮಾದನಾಯಕನಹಳ್ಳಿಯಿಂದ ನಾನು 8, 9, 10 ತರಗತಿ ಪರೀಕ್ಷೆಗೆ ನಮ್ಮ ಕಸಿನ್ ಬ್ರದರ್ಸ್ ಕೊಟ್ಟ ಪ್ಲೇವುಡ್ನಲ್ಲೇ ಮುಗಿಸಿದ್ದೆ ಮೇಡಮ್, ಅದನ್ನು ಇವತ್ತಿಗೂ ನೆನಪು ಮಾಡಿಕೊಂಡ್ರೆ ಒಂಥರ ಖುಷಿಯಾಗತ್ತೆ ಅಂತ ಹೇಳ್ತಾರೆ. ಅನಿಲ್ ಬಿಸ್ಟನ್ನನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ನಿಮಗೆ ಆಶ್ಚರ್ಯ ಅನಿಸ್ಬೋದು ಆದರೆ ಇದು ಸತ್ಯ, ನಾನು 1976 ಒಂದನೇ ತರಗತಿಯಿಂದ 10ನೇ ತರಗತಿವರೆಗೆ ಶಾಲಾ ಪುಸ್ತಕ ಸಮವಸ್ತ್ರ ಹೇಗೆ ಅಂದರೆ ನಮ್ಮ ಮನೆ ಮುಂದೆ ಒಂದು ಭಾಗದಲ್ಲಿ ಮಾರ್ವಾಡಿ ಕುಟುಂಬದವರು ವಾಸಿಸ್ತಾ ಇದ್ರು. ಅವರ ಕುಟುಂಬದಲ್ಲಿ ಒಬ್ಬಳು ಹಿರಿಯ ಅಕ್ಕ ಇದ್ಲು, ಅವಳ ಪುಸ್ತಕ ಅವಳ ತಮ್ಮ ಉಪಯೋಗಿಸ್ತಾ ಇದ್ದ. ಅವನು ಉಪಯೋಗಿಸ್ತಿದ್ದೇ ನನ್ನ 5 ತಮ್ಮಂದರು ಉಪಯೋಗಿಸ್ತಿದ್ರು, ಯಾಕಂದರೆ ಹೊಸ ಪುಸ್ತಕ ತೆಗೆದುಕೊಳ್ಳೋ ಶಕ್ತಿ ನಮ್ಮ ಪಾಲಕರಿಗೆ ಇರಲಿಲ್ಲ. ಅವ್ರು ನೀಡಿದ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಕೂಡ ಬಳಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರದೀಪ್ ಅವರು ಶ್ರವಣ ಬೆಳಗೊಳದಿಂದ, ನಾನು PUC ಓದುವಾಗ ಬೇರೆಯವರು ಓದಿದ ಬುಕ್ಸ್ ನೋಟ್ಸ್ ನನ್ನ ಪಾಲಿಗೆ ಹೊಸದಾಗಿದ್ವು, ಅವುಗಳೇ ನನ್ನ ಬಾಳಿಗೆ ಬೆಳಕಾದವು, ಆ ದಿನಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ, ತುಂಬ ಒಳ್ಳೆಯ ನಿರೂಪಣೆಯೊಂದಿಗೆ ಸುಂದರ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಇನ್ನು ಎ ಹರಿಹರನ್ ವಿಜ್ಞಾನ ನಗರದಿಂದ, ನಾನು 1960 ಶಾಲೆ 8ನೇ ತರಗತಿ ಓದ್ತಿದ್ದಾಗ ನನ್ನ ಅಣ್ಣ 12ನೇ ತರಗತಿ ಹೋಗ್ತಾಯಿದ್ರು. 8ನೇ ತರಗತಿಯಲ್ಲಿದ್ದಾಗ ಬಳಸಿದ ಜಾಮಿಟ್ರಿ ಬಾಕ್ಸ್ ನಾನು ಬಳಸ್ತಾ ಇದ್ದೆ, ಅಷ್ಟೇ ಅಲ್ಲದೆ ಇಂಗ್ಲೀಷ್ ವ್ಯಾಕರಣ ಪುಸ್ತಕ, ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ಕೂಡ ಇಟ್ಕೊಂಡು ಓದ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚಂದ ಅಲ್ವಾ ಆ ದಿನಗಳು. ಇಲ್ಲಿ ಬರೀ ಪುಸ್ತಕ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರಲಿಲ್ಲ, ಅವ್ರು ಬಳಸಿರೋ ಬಟ್ಟೆ, ಯೂನಿಫಾರ್ಮು ಅಥವಾ ಇನ್ಯಾವುದೋ ಬಾಕ್ಸ್, ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಪೆನ್ನು, ಪೆನ್ಸಿಲು, ಹೀಗೆ ಪ್ರತಿಯೊಂದು ಕೂಡ ನಮಗೆ ಹೊಸದು ಅನ್ನೋದೇ ಏನು ಸಿಗ್ತಾ ಇರಲಿಲ್ಲ, ಬೇರೆಯವ್ರು ಯೂಸ್ ಮಾಡಿರೋದು. ಇನ್ನು ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಂಗೂ PUC ಡಿಗ್ರಿಲೆಲ್ಲ ಪುಸ್ತಕ ಟೆಕ್ಸ್ಟ್ ಬುಕ್ಸ್ಗಳನ್ನು ಸೆಕೆಂಡ್ ಹ್ಯಾಂಡ್ಗೆ ಮಾರಾಟ ಮಾಡ್ತಾಯಿದ್ರು. ಈ ಮೆಡಿಕಲ್ಲು, ಇಂಜಿನಿಯರಿಂಗು, ಆ ಒಂದು ಟೆಕ್ಸ್ಟ್ ಬುಕ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡಿರ್ತಾ ಇದ್ದಿದ್ದರಿಂದ ಸಾಕಷ್ಟು ಜನ ಆರ್ಥಿಕವಾಗಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಿದ್ದರಿಂದ ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡೋದಕ್ಕೆ ಅಂತಲೇ ಒಂದಷ್ಟು ಅಂಗಡಿಗಳು, ಶಾಪ್ಸ್ಗಳು ಇರ್ತಾ ಇದ್ವು. ಸೊ ಎಷ್ಟೋ ಜನ ಈ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಬಳಸಿ ಜೀವನದಲ್ಲಿ ಮುಂದೆ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ಇನ್ನು ಇದು ಬರೀ ಬಟ್ಟೆ, ಸೀರೆ, ಪುಸ್ತಕ ಮಾತ್ರ ಅಲ್ಲ, ಬ್ಯಾಗ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಬೇರೆ ಯಾಕೆ ವೆಹಿಕಲ್ಸ್ ಕೂಡ ಸೆಕೆಂಡ್ ಹ್ಯಾಂಡ್, ಸೈಕಲ್ಲು, ಬೈಕ್,

ಇದ್ರೆ ಬೇಗ ಬೇಗ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಆದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಬಾಲ್ಯದಲ್ಲಿ ನಿಮ್ಮ ಸ್ಕೂಲ್ ಶುರುವಾದಾಗ ಹೇಗಿತ್ತು, ಯಾವ ಥರ ಸಂಭ್ರಮ ಪಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಓಲ್ಡ್ ಈಸ್ ಗುಡ್, ಆಲ್ ಸಾಂಗ್ಸ್ ಸೂಪರ್ ಅಂತ ಹೇಳ್ತಿರೋದು ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಿದ್ದಾರೆ. 2, 3, 4 ತರಗತಿ ಓದುವಾಗ ನಮ್ಮ ಮನೆಯಲ್ಲಿ ಬಹಳ ಬಡತನ ಇತ್ತು. ಶಾಲೆ ಪ್ರಾರಂಭವಾಗಿ 4 ವಾರ ಆದರೂ ಕೂಡ ಪುಸ್ತಕ ತರೋದಕ್ಕೆ ದುಡ್ಡಿರ್ತಾ ಇರಲಿಲ್ಲ. ಬೇರೆಯವರ ಹತ್ರ ಗೋಗರ್ದು ಇಸ್ಕೊಂಡು ಓದ್ತಾ ಇದ್ದೆ ಮೇಡಮ್. ಚಾಕ್ಲೇಟು ಪೆಪ್ಪರ್ಮೆಂಟು ತಿನ್ನೋದಕ್ಕೂ ಕೂಡ ಕಾಸಿರ್ತಾ ಇರಲಿಲ್ಲ. ಆದರೆ ಈಗ ಹಾಗಿಲ್ಲ. ನನ್ನ ಮಕ್ಕಳ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಲಕ್ಷ ಲಕ್ಷ ಡೊನೇಷನ್ ಕಟ್ತಾ ಇದ್ದೀನಿ. ಆದರೆ ಆ ಹಳೆಯ ದಿನಗಳನ್ನು ನಾನು ಮರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಹೇಳ್ತಿದ್ದಾರೆ. SSLC ಸೋಷಿಯಲ್ ಸ್ಟಡೀಸ್ ಸಬ್ಜೆಕ್ಟ್ ನಾನು ಕಂಪ್ಲೀಟ್ ಮಾಡಿರೋದೇ ನನ್ನ ಬ್ರದರ್ಸ್ ನೋಟ್ ಪುಸ್ತಕದಿಂದ. ಸೊ ಆ ಟೈಮ್ನಲ್ಲಿ ನಾನು ಕೂಡ ಸಿಕ್ಕಾಪಟ್ಟೆ ನಮ್ಮನೆಯೂ ಕೂಡ ಬಡತನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಅವರು ಹೇಳ್ತಿದ್ದಾರೆ. ಕಾಲೇಜ್ ಹೋಗೋ ಸಮಯದಲ್ಲಿ 1987 ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತಗೊಂಡು ಹೋಗ್ತಾ ಇದ್ವಿ. ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಬರುವಂಥ ಆರೋಗ್ಯದ ಬಗ್ಗೆ ಮಾಹಿತಿ ಅದು ಸಹ ಓದಿ ಪೇಪರ್ ಕಟ್ ಮಾಡಿಕೊಂಡು ಕೂಡಿಡ್ತಾ ಇದ್ವಿ. ಆ ಪೇಪರನ್ನು ನೋಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿಪಡಿಸ್ಕೊಳ್ತಾ ಇದ್ವಿ. ಸೊ ಇವಾಗಿನ ದಿನಗಳಲ್ಲಿ ನಮ್ಮ ಆಕಾಶವಾಣಿಯಲ್ಲಿ ಬರೋ ಆರೋಗ್ಯದ ಬಗ್ಗೆ ಮಧ್ಯಾಹ್ನದ ಮಾಹಿತಿ ಕೊಡಿಸ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇನ್ನು ಎಷ್ಟೋ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಲೈಬ್ರರಿ ಅಂತ ಕೂಡ ಇರ್ತಾ ಇತ್ತು. ಅಲ್ಲಿಂದ ಪ್ರತಿಯೊಂದು ಪುಸ್ತಕವನ್ನು ಎರವಲು ಪಡೆದು 1 ಅಥವಾ 2 ದಿವಸ ಇಟ್ಕೊಂಡು ಮತ್ತೆ ಅದನ್ನು ಓದಿ ವಾಪಸ್ ಕೊಡಬೇಕಾಗಿತ್ತು. ಹೇಗಿತ್ತಲ್ವ, ಈಗಲೂ ಕೂಡ ಸಾಕಷ್ಟು ಕಾಲೇಜ್ಗಳಲ್ಲಿ ಲೈಬ್ರರಿ ಒಂದು ವ್ಯವಸ್ಥೆ ಇದೆ. ಕಾರ್ಯಕ್ರಮ ಸೂಪರ್ ಆಗಿದೆ. ನಮಗೆ ಹಳೆಯ ವಸ್ತುಗಳು ಬಾಳಿಕೆ ಮಾಡಿಲ್ಲ, ಆದರೆ ಆ ಹಳೆಯ ವಸ್ತುಗಳ ಬಗ್ಗೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನೆನಪು ಮಾಡ್ತಾ ಇರ್ತಾರೆ ಅಂತಿರೋದು ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ. ಉಮೇಶ್ ಸಿರಿಗೆರೆಯಿಂದ ಹೇಳ್ತಿದ್ದಾರೆ, ನಮ್ಮ ಮನೆಯಲ್ಲಿ ನಾನೇ ಎಲ್ಲರಿಗಿಂತ ಚಿಕ್ಕವನು. ನಮ್ಮ ಹಿರಿಯ ಅಣ್ಣಂದರು ಅಕ್ಕಂದರು ಓದಿಬಿಟ್ಟ ಹಳೆಯ ಪುಸ್ತಕಗಳಿಗೆ ಪುನಃ ಹೊಸ ಬೈಂಡ್ ಹಾಕ್ಕೊಂಡು ಶಾಲೆಗೆ ತಗೊಂಡು ಹೋಗ್ತಾ ಇದ್ವಿ. ಕೆಲವೊಮ್ಮೆ ಅವರ ಹಳೆಯದಾದ ಚಿಕ್ಕದಾದ ಪುಸ್ತಕ, ಶೂ, ಹಳೆಯ ಪೆನ್ನಿಗೆ ನಿಬ್ ಅಥವಾ ಲೆಡ್ ಹಾಕ್ಕೊಂಡು ಅದನ್ನೇ ಬ್ಲೇಡಿಂದ ಕಟ್ ಮಾಡಿಕೊಂಡು ಬರೆದಿದ್ದು ಕೂಡ ಇದೆ. ಹಳೆಯ ಶಾಲೆಯ ಬ್ಯಾಗನ್ನು ಕೂಡ ಸಾಕಷ್ಟು ಸಾರಿ ಬಳಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ತಮ್ಮ ಮನಸ್ಸಿನ ಮಾತನ್ನು ಹಂಚ್ಕೊಂಡಿದ್ದೀರಾ. ಖಂಡಿತವಾಗಿಯೂ ನಿಮ್ಮೆಲ್ಲರ ಮನಸ್ಸಿನ ಮಾತನ್ನು ನೆನಪಿನ ಬುತ್ತಿಯನ್ನು ಓದ್ತೀನಿ ಈ ಗೀತೆಯ ನಂತರ.

ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ. 80ರ ದಶಕದ ನಮ್ಮ ಬಾಲ್ಯದ ನೆನಪುಗಳನ್ನು ಮತ್ತೆ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು. ಆ ಕಾಲದ ಶಾಲಾ ದಿನ ಇಂದಿನ ಮಕ್ಕಳಿಗೆ ಊಹಿಸಲು ಕಷ್ಟ. ನಾವು ಕೂಡು ಕುಟುಂಬದಲ್ಲಿ ಬೆಳೆದವರು. ಅಣ್ಣನವರು ಬಳಸಿದ ಬಟ್ಟೆ ಪುಸ್ತಕ ನಾವು ಬಳಸ್ತಾ ಇದ್ವಿ. ಹೊಸ ವಸ್ತುಗಳು ಕಡಿಮೆ ಇದ್ದರೂ ಕೂಡ ಸಂತೋಷ ಮಾತ್ರ ತುಂಬಿ ತುಳುಕ್ತಾ ಇತ್ತು. ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಸ್ನೇಹಿತರೊಂದಿಗೆ ಆಟವಾಡ್ತಿದ್ವಿ, ಹಿರಿಯರ ಮಾತಿಗೆ ಗೌರವ ಕೊಡೋದು ನಮ್ಮ ಜೀವನದ ಭಾಗವಾಗಿತ್ತು. ಇಂದು ಸೌಲಭ್ಯಗಳು ಹೆಚ್ಚಾಗಿದೆ, ಆದರೆ ಆ ದಿನಗಳ ಸರಳತೆ, ಆತ್ಮೀಯತೆ, ಸಂತೋಷ ಮರೆಯಲಾಗದ ನೆನಪುಗಳಾಗಿ ಉಳಿದಿದೆ. ಆ ಬಾಲ್ಯದ ದಿನಗಳು ಮತ್ತೆ ಬರೋದಿಲ್ಲ, ಆದರೆ ಅವುಗಳ ಸಿಹಿ ನೆನಪುಗಳು ಸದಾ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಗಮನವಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಳೆಯ ನೆನಪುಗಳು ನಮ್ಮ ಸೋದರ ಸೋದರಿಯರು ಎಲ್ಲರಲ್ಲೂ ಹಂಚಿಕೊಂಡು ತಿನ್ನೋ ಅಭ್ಯಾಸ. ಶಾಲಾ ಪುಸ್ತಕಗಳಿಗೂ ಒಬ್ಬರ ತರಗತಿ ಮುಗಿದ ನಂತರ ಇನ್ನೊಬ್ಬರಿಗೆ ಪುಸ್ತಕ ರವಾನೆವಾಗ್ತಾ ಇತ್ತು. ಬೀದಿಯ ದೀಪಗಳಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದು ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ಕಾಲವೇ ಚೆನ್ನಾಗಿತ್ತು ಮೇಡಮ್, ನೀವೇನಂತೀರಾ ಅಂತ ಕೇಳ್ತಾ ಇರೋದು ಕಲಬುರಗಿಯಿಂದ ರಾಧಾಕೃಷ್ಣ ಅವರು. ಈಗಿನ ಮಕ್ಕಳ ಬಾಲ್ಯಕ್ಕೂ ನಮ್ಮೆಲ್ಲರ ಬಾಲ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಅಲ್ವಾ? ನಮಗೆ ಆವಾಗ ಯಾವ ಜಿಗಳಿರಲಿಲ್ಲ, ಈಗ ಅವ್ರ ಕೈಯಲ್ಲಿ 4G 5G ಫೋನ್ಗಳಿದ್ದಾವೆ ಅಂತ ಹೇಳ್ತಿರೋದು ಅನುಷಾ ಅವರು. ಆಲ್ ಸಾಂಗ್ಸ್ ಆಫ್ ವೆರಿ ಗುಡ್ ಮೇಡಮ್, ಕನಸಿನ ಲೋಕ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು

ಗೌತಮಿ ಎಚ್ ಎಸ್ ದಾವಣಗೆರೆಯಿಂದ. ಜಯಪುಟ್ಟಸ್ವಾಮಿ ಕೆನಡಾದಿಂದ ಹೇಳ್ತಿದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಿದೆ, ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ನಾನು ಕೂಡ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಲೈಬ್ರರಿಗೆ ಹೋಗಿ ಟೆಕ್ಸ್ಟ್ ಬುಕ್ಗಳು ತಂದು ಸ್ವತಃ ನಾನೇ ನೋಟ್ಸ್ ಮಾಡಿ ಎಲ್ಲ ಗೆಳತಿಯರಿಗೆ ನನ್ನ ನೋಟ್ಸ್ನ ಕೊಡ್ತಾ ಇದ್ದೆ. ತುಂಬ ಖುಷಿಯಾಗ್ತಾಯಿತ್ತು. ಹಾಗೆಯೇ ಮ್ಯಾಗಝಿನ್ಸ್ನಲ್ಲಿ ಬರುವಂತಹ ಕತೆ ಧಾರಾವಾಹಿಗಳನ್ನು ಪುಸ್ತಕ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತಿಗೂ ಅದನ್ನು ಹಾಳು ಮಾಡದೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿರೋದು ಕಿಶನ್ ರೋಷನ್ ಶೋಭಾರಾಣಿಯವರು. ಹಾಗೆಯೇ ಇನ್ನೊಂದು ಮಾತು ಮೇಡಮ್, ಟಿ ವಿ ಸರ್ಕಲಿಂದ ಚಿದಾನಂದ ಅವರು, ನಾವು ಓದುವಾಗ ಸ್ವತಂತ್ರ ದಿನಾಚರಣೆ ದಿನ ಹೊಸ ಬಟ್ಟೆ ಹೊಲಿಸ್ಕೊಂಡು ಹಾಕ್ಕೊಂಡು ಹೋಗಬೇಕಾಗಿತ್ತು. ಹಳೆ ಬಟ್ಟೆ ಹಾಕ್ಕೊಂಡು ಹೋಗಿ ನನಗೆ ತಿಮ್ಮಯ್ಯ ಅಂತ ಗುರುಗಳು ಇದ್ದರು, ಅವರಿಂದ ಬೈಸ್ಕೊಂಡಿದ್ದ ನೆನಪು ಕೂಡ ಬಂತು ಅಂತಿದ್ದಾರೆ. ಪ್ರಭಾಕರಯ್ಯ ಚೈತ್ರೆಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ, ಕನಸಿನ ನೌಕದ ಗೀತೆಗಳು ಚೆನ್ನಾಗಿದೆ, ಇಂದಿನ ವಿಷಯ ಚೆನ್ನಾಗಿ ತಿಳಿಸ್ಕೊಟ್ಟ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶ್ರೀನಿವಾಸ್ ಹಾಗೂ ಮೀರಾ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಇವತ್ತಿನ ವಿಷಯ ಪುನಃ ಬಳಸಿದ ವಸ್ತುಗಳ ಪುನರ್ ವಿನಿಯೋಗ ಅಲ್ವಾ? ನಮ್ಮ ಪೂರ್ವಜರು ಬಿಟ್ಟು ಹೋದ ಮನೆ, ಚಿನ್ನ, ಬೆಳ್ಳಿ, ಬ್ಯಾಂಕ್ ಬ್ಯಾಲೆನ್ಸಿಗೆ ಇದನ್ನೆಲ್ಲ ನಾವು ಬಳಸ್ತೀವಿ. ಆದರೆ ವಸ್ತುಗಳನ್ನು ಮತ್ತೆ ಬಳಸಬೇಕು ಅಂದಾಗ ಯೋಚನೆ ಮಾಡ್ತೀವಿ. ಇವಾಗಿನ ಒಂದು ಜನ್ರೇಷನ್ ಅಂತೂ ನಮ್ಮ ಸುತ್ತ ಅವರು ಯೂಸ್ ಆ್ಯಂಡ್ ಥ್ರೂ ಒಂದು ಸಂಸ್ಕೃತಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸೆಕೆಂಡ್ ಹ್ಯಾಂಡ್ ಅಥವಾ ಪುನರ್ಬಳಕೆ ಮಾಡುವಂಥ ಒಂದು ಅಭ್ಯಾಸ ಏನಿದೆ ಅದು 20-30 ವರ್ಷಗಳ ಹಿಂದಿನ ತನಕ ಇತ್ತು. ಆದರೆ ಈಗ ಎಲ್ಲ ಕಡೆ ಬರೀ ಕಸ, ಮನಸ್ಸಿನೊಳಗೆ ಸುತ್ತಲೂ ಕೂಡ ಹಾಗೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂದಿನ ಜನ್ರೇಷನ್, ಈಗಿನ ಮಕ್ಕಳಿಗೆ ಆ ಸೆಕೆಂಡ್ ಹ್ಯಾಂಡ್ ಅನ್ನುವಂತಹ ಪದನೇ ಇಷ್ಟ ಆಗಲ್ಲ ಅವರಿಗೆ. ಆ ಪದ ಕೇಳಿದ್ರೇ ಏನು ಹಳೆ ವಸ್ತು ಕೊಡ್ತಾ ಇದ್ದಾರೇನೋ ಅನ್ನೋಂಥ ಥರ ಫೀಲ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಈ ಸೆಕೆಂಡ್ ಹ್ಯಾಂಡ್ ವಸ್ತು, ಆ ಒಂದು ವಸ್ತು ಬಳಕೆ ಮಾಡುವಂತಹ ಕಂಡೀಷನಲ್ಲಿ ಇದ್ದರೆ ಖಂಡಿತವಾಗಿಯೂ ಅದನ್ನು ಯೂಸ್ ಮಾಡ್ಬೋದು. ಅದು ಬರೀ ಪುಸ್ತಕ, ಬ್ಯಾಗು, ಪೆನ್ನು, ಪೆನ್ಸಿಲು, ಶೂ ಅಷ್ಟಕ್ಕೆ ಅಲ್ಲ, ಅದು ಬಟ್ಟೆ, ಸೀರೆ ಆಗಿರ್ಬೋದು, ಅಥವಾ ವಾಚ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಇನ್ಯಾವುದು ಫರ್ನಿಚರ್ ಆಗಿರ್ಬೋದು, ಯಾವುದೇ ವಸ್ತುಗೂ ಅದರದ್ದೇ ಆದಂಥ ಬೆಲೆ ಖಂಡಿತ ಇರುತ್ತೆ. ನೀವೇನಂತೀರಾ? ಬೇಗ ಬೇಗ ಬರೆದು ಕಳಿಸಿ. ಸಮಯ 10:51 ಆಗೇ ಹೋಯಿತು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕೊನೆಯದಾಗಿ ಹೇಳೋದಾದರೆ, ಆ ಸೆಕೆಂಡ್ ಹ್ಯಾಂಡ್ ಅನ್ನುವಂಥ ಪದ ಇತ್ತೀಚಿನ ದಿನಗಳಲ್ಲಿ ಬಂದಂಥದ್ದು. ನಮಗೆಲ್ಲ ಅಥವಾ ಯಾರಿಗೆ ಆ ಒಂದು 70, 80, 90s ಆ ಒಂದು ವಸ್ತುಗಳಲ್ಲಿ ಅದು ಬರೀ ವಸ್ತು ಮಾತ್ರ ಅನಿಸಿರಲಿಲ್ಲ, ಅದು ತಮ್ಮ ಅಕ್ಕ ಅಣ್ಣ ತಂಗಿ ತಮ್ಮ ಇನ್ಯಾರೋ ಬಳಸಿದ ಆ ಒಂದು ಅವರ ಪ್ರೀತಿ ಬಾಂಧವ್ಯ ವಿಶ್ವಾಸ ಆ ವಸ್ತುವಿನಲ್ಲಿ ಇರ್ತಾ ಇತ್ತು. ಆ ವಸ್ತುವನ್ನು ಬಳಸ್ತಾ ಬಳಸ್ತಾ ಅವರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ವಿ, ನಮ್ಮ ಬಾಂಧವ್ಯ ಇನ್ನೂ ಗಟ್ಟಿ ಆಗ್ತಾ ಇತ್ತು. ಹಾಗಾಗಿ ಇವತ್ತಿನ ಮಕ್ಕಳಿಗೂ ಕೂಡ ಅದನ್ನು ಹೇಳ್ಕೊಡಿ, ಯಾವುದಾದ್ರೂ ಒಂದು ವಸ್ತು ಚೆನ್ನಾಗಿತ್ತು ಅಂದರೆ ಅದು ಸಂಪೂರ್ಣವಾಗಿ ಹಾಳಾಗೋ ತನಕ ಅದನ್ನೇ ಬಳಸಲಿ, ಹೊಸದನ್ನು ನೀವು ತಂದುಕೊಟ್ರೆ ಅವರಿಗೆ ಆ ಹಳೆ ವಸ್ತುವಿನ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಹೊಸದನ್ನೇ ಕೊಡಿಸೋದಕ್ಕಿಂತ ಆ ಹಳೆ ವಸ್ತು ಸಂಪೂರ್ಣವಾಗಿ ಬಳಕೆ ಆಗಲಿ, ಅಕಸ್ಮಾತ್ ಅವರಿಗೆ ಅದು ಇಷ್ಟ ಇಲ್ಲ ಅಂದರೆ ಅವಶ್ಯಕತೆ ಇರೋರಿಗೆ ಅದನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಲಾಲಿ ಹಾಡು ಪ್ಲೇ ಆಗುತ್ತೆ. ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳಿ, ಸಿಹಿ ನಿದ್ದೆ ಸವಿ ಕನಸು ನಿಮ್ದಾಗಲಿ. ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ. 101.3 FM ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ಇಷ್ಟು ಹೊತ್ತು ಕನಸಿನ ಲೋಕದ ನೆನಪಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ.

ದೇವ್ದತ್ ಪರ್ಸೋಲಿಯಾ ಜಿಹ ಅಸಿಸ್ಟೆಂಟ್ ವೈರ್ಲೆಸ್ ಆಫೀಸರ್ ದಿಲ್ಲಿ ಫೈರ್ ಸರ್ವಿಸ್ ಸೇ ವೋ ಲಿಖತೆ ಹೇ ನಮಸ್ಕಾರ ರೆಸ್ಪೆಕ್ಟೆಡ್ ಆರ್ ಜೆ ಆ್ಯಂಡ್ ಆಲ್ ಟೀಮ್ಸ್ ಆಫ್ ಎಫ್ ಎಮ್ ರೇನ್ಬೋ ನೈಸ್ ವಾಯ್ಸ್ ಸೂಪರ್ ಪ್ರೋಗ್ರಾಮ್ ಎಕ್ಸಿಲೆಂಟ್ ಪ್ರೆಸೆಂಟೇಷನ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಗಾನೆ ಗಜಲ್ ಉನ್ಕೋ ಪಸಂದ ಆ ರೇ ಹೇ ಔರ್ ಉನ್ಹೋನೆ